0: Om Namah Shivaya. Dear users of Shaivam.org, we are very much delighted to let you all know that due to the shower of grace from Almighty Lord Shiva and the continuous support from esteemed users like you, our Shaivam.org website had passed 26 successful years of service in the world of Shaivam, and it is all set to sustain the same with lot more new features in the forthcoming years as well. Adding to that, like one more diamond embedded to the golden crown, we are pleased to inform the existence of a new radio, Shiva Tattvam, specifically designed to telecast Shaiva discourses. It's a humble request to you to listen that as well and extend your support. Now you can listen all the Shaiva discourses being scheduled in Shaiva Lahari and Thirunariya Tamilosi radios in Shiva Tattvam radio only. Thanks for your esteemed support. Om Namah Shivaya.
1: Vishveshalinga Sambhutam Vishvavidya Vibodhakam Vishvavandyam Sadavande Vishvaradhyam Jagadgurum. Kashi Jnana Simhasanada Adi Jagadguru Vishwaradharane Madalamadikondu ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾಧ್ಯಕ್ಷರಾದ ಷಟಸ್ಥಲ ಬ್ರಹ್ಮಿ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳವರೇ, ಪ್ರವಚನಕಾರರಾದ ಷಟಸ್ಥಲ ಬ್ರಹ್ಮಿ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮಿಗಳವರೇ, ಸ್ವಾಮಿ ಶಿವಾನಂದರೇ, ಕಲಾಕಾರರೇ, ಈ ಕೊಟ್ಟೂರೇಶ್ವರ ಕಲ್ಯಾಣ ಮಂಟಪದ ಸಮಸ್ತ ಪದಾಧಿಕಾರಿಗಳೇ, ಅತ್ಯಂತ ಭಕ್ತಿ ಶ್ರದ್ಧೆ ವಿಶ್ವಾಸಗಳಿಂದ ಶ್ರೋತೃಗಳಾಗೂ ಆಗಮಿಸಿದ ಸಮಸ್ತ ಸದ್ಭಕ್ತರೇ ಹಾಗೂ ತಾಯಂದಿರೇ, ಶ್ರಾವಣ ಮಾಸದ ತಪೋನುಷ್ಠಾನದ ಜೊತೆಗೆ ದಾರ್ಶನಿಕ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದಿರುವ ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ಕೂಡ ನೀವು ಪ್ರತಿದಿನ ಕೇಳ್ತಾ ಬರ್ತಾ ಇದ್ದೀರಿ. ಸಿದ್ಧಾಂತ ಶಿಖಾಮಣಿಯ ಮಹತ್ವವನ್ನು ವರ್ಣನೆ ಮಾಡ್ತಾ ಶಿವಯೋಗಿ ಶಿವಾಚಾರ್ಯ ಹೇಳ್ತಾ ಇದ್ದಾರೆ, ಶ್ರೀ ಗೋಪ್ಯ ಚಿಂತಾಮಣಿಂ. ಈ ಶಿಖಾಮಣಿ, ಈ ಸಿದ್ಧಾಂತ ಶಿಖಾಮಣಿ, ಇದು ಎಂಥ ಮಣಿ ಅಂದ್ರೆ ಇದು ಗೋಪ್ಯ ಚಿಂತಾಮಣಿಂ ಅಂತ. ಇದು ಒಂದು ಚಿಂತಾಮಣಿ. ನೀವು ಸಾಮಾನ್ಯವಾಗಿ ಚಿಂತಾಮಣಿ, ಕಲ್ಪವೃಕ್ಷ, ಕಾಮಧೇನು ಹೆಸರುಗಳನ್ನ ಕೇಳಿದ್ದೀರಿ. ಚಿಂತಿಸಿರುವುದನ್ನ ಅನುಗ್ರಹಿಸುವಂತಹ ಮಣಿಗೆ ಚಿಂತಾಮಣಿ ಅಂತ ಕರೀತಾರೆ. ಹಾಗಾದ್ರೆ ಲೋಕದಲ್ಲಿ ಜನ್ಮ ತಾಳಿದ ಮನುಷ್ಯನಿಗೆ ಏನು ಬೇಕಾಗ್ತದೆ? ಇಹಲೋಕದ ಭೋಗ ಭಾಗ್ಯಗಳು ಬೇಕು ಅನ್ನೋದು ಮೊದಲನೇ ವಿಚಾರ. ಈ ಭೋಗ ಭಾಗ್ಯಗಳನ್ನು ಅನುಭವಿಸಿ ಮನದಲ್ಲಿ ವಿರಕ್ತಿ ಬಂತು ಅಂದ್ರೆ ಮುಕ್ತಿ ಬೇಕು ಅಂತ ಅನಿಸ್ತದೆ. ಈ ಭೋಗ ಹಾಗೂ ಮೋಕ್ಷ ಇವುಗಳನ್ನು ಬಿಟ್ಟರೆ ಪ್ರಪಂಚದಲ್ಲಿ ಮತ್ತೆ ಬೇರೆ ಏನೂ ಇಲ್ಲೇ ಇಲ್ಲ. ಅದಕ್ಕೆ ಭೋಗವನ್ನು ಹಾಗೂ ಮುಕ್ತಿಯನ್ನು ಎರಡನ್ನೂ ದಯಪಾಲಿಸುವಂತಹ ಗ್ರಂಥ ಇದು ಸಿದ್ಧಾಂತ ಶಿಖಾಮಣಿ ಅಂತ. ನೀವೇನ್ಬಹುದು, ದಾರ್ಶನಿಕ ಗ್ರಂಥದಿಂದ ಭೋಗೈಶ್ವರ್ಯದ ಪ್ರಾಪ್ತಿ ಹೆಂಗಾಗ್ತದೆ? ಅದಕ್ಕೆ ಇದನ್ನು ಉಪದೇಶ ಮಾಡಿರುವಂಥವರು ಅವರು ಸಾಮಾನ್ಯರಲ್ಲ. ಜಗದ್ಗುರು ರೇಣುಕ ಭಗವತ್ಪಾದರು ಶಿವನ ಗಣರಲ್ಲೇನೇ ಮುಖ್ಯರಾಗಿರುವಂಥವರು. ಐದು ಗಣರಲ್ಲಿ ಇವರು ಕೂಡ ಒಬ್ಬರು. ಅದಕ್ಕೆ ನಾವು ಮೊನ್ನೆ ಒಂದು ದಿವಸ ಅಪ್ಪಣೆ ಕೊಡಿಸಿದ್ದೇವೆ. ಯಾರು ಉಪದೇಶ ಮಾಡಿರುವಂತಹ ಗ್ರಂಥ ಇರ್ತಾ ಇದೆ, ಆ ಗ್ರಂಥ ಅಂದ್ರೆ ಕೇವಲ ಕಾಗದಗಳ ಜೋಡಣೆ ಅಲ್ಲ, ಅದು ಗ್ರಂಥ ಅಂದ್ರೆ ಆ ಗ್ರಂಥವನ್ನು ಉಪದೇಶ ಮಾಡಿರುವಂತವರು ಸಾಕ್ಷಾತ್ ಮೂರ್ತಿಮಂತ ಸ್ವರೂಪವೇ ಆ ಗ್ರಂಥ ಅಂತ ತಿಳ್ಕೊಂಡು, ಅದಕ್ಕೆ ಯಾರು ಆ ಗ್ರಂಥದಲ್ಲಿ ಅತ್ಯಂತ ಶ್ರದ್ಧೆ ಇಡ್ತಾರೆ, ಅದು ತಿಳಿಲಿ ತಿಳಿಯದೇ ಇರಲಿ, ಅದನ್ನ ಭಕ್ತಿಯಿಂದ ಪಾರಾಯಣ ಮಾಡಿದರೆ ನಾವು ಏನೇನು ಭೋಗ ಭಾಗ್ಯಗಳನ್ನ ಬಯಸ್ತಾ ಇದ್ದೀವಿ ಅವು ಕೂಡ ಅದರಿಂದ ನಮಗೆ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ನಿಮಗೊಂದು ಸಣ್ಣ ಉದಾಹರಣೆ ಹೇಳಿದರೆ ಗುರುತಾಗ್ತದೆ. ಕಾಶಿಯೊಳಗೆ ಒಬ್ಬರು ಬಹಳ ದೊಡ್ಡ ಪಂಡಿತರು, ಮಧುಸೂದನ ಸರಸ್ವತಿ ಅಂತ ತಿಳ್ಕೊಂಡು ಆಗಿ ಹೋಗಿದ್ದಾರೆ. ಅವರು ಭಗವದ್ಗೀತೆಯ ಮೇಲೆ ವ್ಯಾಖ್ಯಾನವನ್ನು ಬರೀತಾ ಇದ್ರು, ಅನೇಕ ಶ್ಲೋಕಗಳ ಮೇಲೆ ಅರ್ಥವನ್ನು ಬರೀತಾ ಬರೀತಾ ಒಂದು ಶ್ಲೋಕ ಬರ್ತಾ, ಬಹಳ ಮಹತ್ವಪೂರ್ಣವಾದ ಶ್ಲೋಕ ಅದು, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ದೇವರನ್ನು ಅನನ್ಯವಾಗಿ ಚಿಂತನೆ ಮಾಡ್ತಾರೆ, ಆತನನ್ನು ಭಜಿಸ್ತಾರೆ, ಅವರ ಯೋಗ ಹಾಗೂ ಕ್ಷೇಮವನ್ನು ಭಗವಂತ ನೋಡ್ತಾನೆ, ಅವರಿಗೆ ಅನುಗ್ರಹಿಸ್ತಾನೆ, ಅವರಿಗೆ ತಂದು ಕೊಡತಾ ಇದ್ದಂತ ಮಾತು ಆ ಶ್ಲೋಕದಲ್ಲಿ ಬರ್ತದೆ. ಯೋಗ ಅಂದ್ರೇನು, ಕ್ಷೇಮ ಅಂದ್ರೇನು? ಯೋಗಕ್ಷೇಮ ಅಂತ ತಿಳ್ಕೊಂಡು ನೀವು ಶಬ್ದ ಪ್ರಯೋಗ ಮಾಡ್ತೀರಿ ಎಲ್ಲ ಲೋಕದೊಳಗೆ. ಯೋಗ ಅಂದ್ರ ಅಪ್ರಾಪ್ತ ವಸ್ತುವನ್ನು ಪ್ರಾಪ್ತಿ ಮಾಡಿಕೊಡೋದಕ್ಕೆ ಯೋಗ ಅಂತಾರ. ಯಾವುದು ನಮ್ಮಲ್ಲಿ ಇರಂಗಿಲ್ಲ, ಯಾವುದ್ರ ಅಭಿಲಾಷ ನಮಗಿರ್ತದ ಆ ವಸ್ತುವನ್ನು ತಂದುಕೊಡೋದಕ್ಕೆ ಅದಕ್ಕೆ ಯೋಗ ಅಂತಾರೆ. ಇನ್ನ ಕ್ಷೇಮ ಅಂದ್ರೆ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ. ನಮಗೆ ಪ್ರಾಪ್ತವಾಗಿರುವಂತಹ ಐಶ್ವರ್ಯವನ್ನು ರಕ್ಷಣೆ ಮಾಡ್ಲಿಕ್ಕೂ ನಮಗಾಗೋದಿಲ್ಲ, ಅದನ್ನು ನಾವು ರಕ್ಷಣೆ ಅಪೇಕ್ಷೆ ಪಡ್ತೀವಲ್ಲ, ಆ ರಕ್ಷಣೆ ಮಾಡೋದಕ್ಕೆ ಅದಕ್ಕೆ ಕ್ಷೇಮ ಅಂತ ಕರೀತಾರೆ. ಅದಕ್ಕೆ ಗೀತೆ ಈ ಶ್ಲೋಕವನ್ನು ಅರ್ಥೈಸುವಾಗ ಅವರಂದ್ರು ಯೋಗ ಕ್ಷೇಮಂ ದದಾಮ್ಯಹಂ. ದಾ ಯಚ್ಛ ಅಂದ್ರೆ ಕೊಡು ಅಂತ ಅರ್ಥ. ದೇವರು ಹೇಳ್ತಾನೆ ತಂದು ಕೊಡ್ತೇನೆ ಅಂತ ಹೇಳ್ತಾನ. ತಂದು ಕೊಡೋದು ಹೆಂಗ್ ಸಾಧ್ಯದ? ಯಾರ ಮನೆಗರ ದೇವರು ತಂದು ಕೊಟ್ಟಾನೇನು ಇಲ್ಲಿವರೆಗೆ? ಅದಕ್ಕೆ ಯೋಗಕ್ಷೇಮಂ ದದಾಮ್ಯಹಂ ಅನ್ನೋದು ಸರಿಯಲ್ಲ. ಯೋಗಕ್ಷೇಮಂ ವಹಾಮ್ಯಹಂ ಐತ ಅದರಲ್ಲಿ. ವಹ ಅಂದ್ರೆ ಹೊತ್ತುಕೊಂಡು ತಂದು ಕೊಡುವಂತ ಅರ್ಥ. ಅದಕ್ಕೆ ಇವರೇನು ಬುದ್ಧಿ ಬರೆದು ವಿಚಾರ ಮಾಡ್ತಾರೆ, ಪರಮಾತ್ಮ ಕೊಡಬಹುದು, ಯಾರ ಮುಖಾಂತರ ಕೊಡಬಹುದು, ಯಾರದಾರ ಮನಸ್ಸಿನಲ್ಲಿ ದಯಾಭಾವ ನುಡಿಸಿ ತಂದು ಕೊಡಬಹುದು ಹೊರತಾಗಿ ದೇವರೇ ಸ್ವತಃ ವಹಾಮ್ಯಹಂ ಅಂತ ಹೇಳ್ತಾನೆ, ಹೊತ್ತು ತಂದು ಕೊಡ್ತೇನೆ ಅಂತ ಹೇಳ್ತಾನಲ್ಲ, ಇದು ಸರಿಯಲ್ಲ ಅಂತ ತಿಳ್ಕೊಂಡು ವಹಾಮ್ಯಹಂ ಅನ್ನುವ ಶಬ್ದದ ಮೇಲೆ ಒಂದು ಕೆಂಪು ಗೆರೆ ಹಾಕಿದರು. ಅದರ ಕೆಳಗೆ ದದಾಮ್ಯಹಂ ಅಂತ ಬರೆದರು. ಅಷ್ಟು ಸಂಶೋಧನೆ ಮಾಡಿದರು ಅವರು ತಮ್ಮ ಪಾಂಡಿತ್ಯದ ಬಲದಿಂದ. ಅವರು ಪಂಡಿತರು ಇದ್ರೆ ಬಹಳಷ್ಟು, ಆದರೆ ದರಿದ್ರತನ ಬಹಳ ಇತ್ತು ಅವರಲ್ಲಿ, ಬಡತನ ಬಹಳ. ದಿವಸ ಏನಾದ್ರೂ ಎಲ್ಲಾರು ಹೋಗಿ ಬೇಡ್ಕೊಂಡು ಬಂದ ಬಳಿಕ ಸಂಸಾರ ಸಾಗಬೇಕು, ಇಲ್ಲ ಅಂದ್ರೆ ಉಪವಾಸನ ಸಾಯ್ಬೇಕು. ಪ್ರಾತಃಕಾಲದಲ್ಲಿ ಆ ವ್ಯಾಖ್ಯಾನ ಬರೆಯುವ ಕಾಲಕ್ಕೆ ಆ ಶ್ಲೋಕದ ಮೇಲೆ ಕೆಂಪು ಗೆರೆ ಹಾಕಿ ಅವರು ಗಂಗಾ ಸ್ನಾನಕ್ಕೆ ಹೋದ್ರು. ಅವರು ಸ್ನಾನ ಮುಗಿಸಿ ಸಂಧ್ಯಾ ವಂದನ ಮಾಡಿ ವಿಶ್ವನಾಥ ಅನ್ನಪೂರ್ಣ ದರ್ಶನ ಮಾಡಿಕೊಂಡು ಬರೋದ್ರೊಳಗಾಗಿ ನಮ್ಮ ಮನೆಯೊಳಗೆ ಒಂದು ವಿಲಕ್ಷಣವಾಗಿರ್ತಕ್ಕಂತ ಘಟನೆಯಾಗಿತ್ತು. ಒಂದು 8 ವರ್ಷದ ಬಾಲಕ ಒಂದು ಬುಟ್ಟಿಯೊಳಗೆ ಗೋಧಿ ಅಕ್ಕಿ ಬೆಲ್ಲ ಬ್ಯಾಳೆ ಏನವತ್ತು ಸಂಸಾರಕ್ಕೆ ಬೇಕಾಗಿತ್ತು ಅದಕ್ಕಿಂತಲೂ ಹೆಚ್ಚಿನ ಸಾಮಾನು ಹೊತ್ತುಕೊಂಡು ಬಂದು ಆ ಪಂಡಿತರ ಮನೆಗೆ ಬರ್ತಾನೆ. ಆದ್ರೆ ಬರು ಕಾಲಕ್ಕೆ ಹತ್ತುಗೋಂತ ಬರ್ತಾ ಇದ್ದವ. ಅವಾಗ ಮಧುಸೂದನ ಪಂಡಿತರ ಹೆಂಡತಿ ಆ ಮಗುವನ್ನು ಒಳ ಕರ್ಕೊಂಡು, ಏನಪ್ಪ ಇದು, ಯಾರು ನಿನಗೆ ಹೊರಿಸಿ ಕಳಿಸ್ಯಾರೆ, ಮುಂದಿನ ಹೊಡೆದಾರೆ ಯಾರು, ನಿನ್ನ ಗಲ್ಲದ ಮೇಲೆ ಬಾರ ಮೂಡಿದಲ್ಲ ಅಂತ. ನಿಮ್ ಪಂಡಿತರೇ ನನಗೆ ಹೊಡೆದಾರ, ಇದನ್ನು ಹೊರಿಸಿನೂ ಕಳಿಸ್ಯಾರ. ಅವಾಗ ಆಕಿ ಗಂಡನ ಮೇಲೆ ಸ್ವಲ್ಪ ಸಿಟ್ಟಿಗಾದ್ಲು, ಆ ಮಗುವಿನ ತಲೆ ಮೇಗನ ಬುಟ್ಟಿ ಇಳಿಸಿಕೊಂಡು ಒಳ ಕರೆದ್ ಏನಾರು ತಿನ್ನ ಕೊಡಬೇಕಂತ ತಿಳ್ಕೊಂಡು ಬುಟ್ಟಿ ಇಳಿಸಿ ಬರದೊಳಗಾಗಿ ಮಗುನೇ ಇರಲಿಲ್ಲ, ಮಗು ಮಾಯವಾಗಿದೆ. ಅವಾಗ ಅಕ್ಕಪಕ್ಕದ ಓಣಿಯಲ್ಲಿ ಎಲ್ಲಾ ಕಡೆ ಹುಡುಕಾಡಿದಲ್ಲಿ ಸಿಗಲೇ ಇಲ್ಲ ಅದು. ಅಷ್ಟೊಳಗನ ಇವು ಮಧುಸೂದನ ಸರಸ್ವತಿ ಅವರು ಬಂದರು. ಬಂದು ಏನ್ ಹುಡುಕಾಡ್ತಾ ಇದೆ, ಎಲ್ಲಿ ಹೋಗಿದ್ದಿ ಹೊರಗೆ ಅಂತ ಕೇಳಿದ್ರು. ಅಲ್ಲ, ನಿಮಗ ದಯಾ ಮಾಯಾ ಅನ್ನೋದು ಐತೆ ಇಲ್ಲ. ಸಣ್ಣ ಹುಡುಗನ ಮೇಲೆ ಹೊರಲಿಕ್ಕೆ ಸಾಧ್ಯವಾಗದಷ್ಟು ಹೊರಿಸಿ ಗಲ್ಲದ ಮೇಲೆ ಮತ್ತೆ ಹೊಡೆದು ನೀವು ಕಳಿಸಿರ ಅಂದ ಬಳಿಕ ಎಷ್ಟು ನಿರ್ದಯ ಇದ್ರಿ ನೀವು ಅಂತ ತಿಳ್ಕೊಂಡಂದಾಗ ಅವ ಅಂದ ನಾ ಯಾರನ್ನ ಕಳಿಸೇ ಇಲ್ಲ. ಅವಾಗ ಆ ಘಟನೆಯನ್ನು ನೋಡಿದಾಗ ಅವರಿಗೆ ಅರಿವಾಯ್ತಂತ, ನನ್ನ ಮನೆಗೆ ಬಂದವರಂದ್ರೆ ಭಗವಂತನೇ ಹೊತ್ತುಕೊಂಡು ತಂದು ಕೊಟ್ಟಾನೆ. ಅವನ ಗಲ್ಲದ ಮೇಲೆ ಬಾರ ಮೂಡಿತ್ತಂದ್ರೆ ಅರ್ಥ ಏನಪ್ಪ ಅಂದ್ರೆ ಆ ಪುಸ್ತಕದ ಮೇಲೆ ಒಂದು ಕೆಂಪು ಗೆರೆಯನ್ನು ಹಾಕಿದ್ನಲ್ಲ ಅದೇ ದೇವರಿಗೆ ಗಲ್ಲದ ಮೇಲೆ ನಾನು ಹೊಡೆದಂಗಾಯಿತು ಅಂತ ಅರ್ಥ ಮಾಡಿಕೊಂಡ್ರು. ಅವಾಗ ಅವರು ವಹಾಮ್ಯಹಂ ಅನ್ನೋದೇ ಬರೋಬರಿ ಅದ ತಂದು ಕೊಟ್ಟಾನ ದೇವರನ್ನು ತಿಳ್ಕೊಂಡು ಅದನ್ನು ತೆಗೆದು ತಾವು ದದಾಮ್ಯಹಂ ಅನ್ನೋದನ್ನು ಬರೆದಲ್ಲ ತೆಗೆದಾಕಿ ವಹಾಮ್ಯಹನ್ ಅನ್ನೋದೇ ಬರೋಬರಿ ಅಂತ ಹೇಳ್ಕೊಂಡ್ರು. ಹೇಳೋ ತಾತ್ಪರ್ಯ ಏನಂದ್ರೆ ಗ್ರಂಥಗಳನ್ನು ಯಾರು ಹೇಳಿರ್ತಾರೆ ಆ ಗ್ರಂಥದಲ್ಲಿ ಅವರು ಮೂರ್ತ ಮಂತವಾಗಿ ಇರ್ತಾರಂತಕ್ಕಂಥ ಶ್ರದ್ಧೆ ಒಂದೇಳು ನಿಮಗಿದ್ರೆ ಆ ಗ್ರಂಥ ನೀವು ಪಾರಾಯಣ ಮಾಡಿದ್ರೆ, ಪೂಜೆ ಮಾಡಿದ್ರೆ, ಅದನ್ನು ಅಭ್ಯಾಸ ಮಾಡಿದ್ರೆ ನಿಮಗೆ ಭೋಗನು ಪ್ರಾಪ್ತಿ ಆಗ್ತದೆ. ಅಷ್ಟೇ ಅಲ್ಲ, ಆ ಗ್ರಂಥಸ್ಥವಾಗಿರ್ತಕ್ಕಂಥ ತತ್ವವನ್ನು ತಿಳ್ಕೊಂಡ್ರೆ ನಿಮಗೆ ಮುಕ್ತಿನೂ ಕೂಡ ಸಿಗ್ತದೆ. ಅದಕ್ಕೆ ಶಿವಯೋಗಿ ಶಿವಾಚಾರ್ಯ ಹೇಳಿದ್ರೆ ಸಿದ್ಧಾಂತ ಶಿಖಾಮಣಿ ಹೇಗಿದೆ ಅಂದ್ರೆ ಇದು ಗೋಪ್ಯ ಚಿಂತಾಮಣಿ, ಇದು ಚಿಂತಿತವಾದ ಅರ್ಥವನ್ನು ಕೊಡುವಂತ ಚಿಂತಾಮಣಿಯಾಗಿದೆ. ಅದಕ್ಕೆ ಇದನ್ನು ಬಹಳಷ್ಟು ಗೋಪನೀಯವಾಗಿ ಇದನ್ನ ನಾವು ತಿಳ್ಕೋಬೇಕನ್ನುವಂತ ಮಾತನ್ನು ಅವರು ಹೇಳ್ತಾರೆ. ಇಂಥ ಗೋಪ್ಯ ಚಿಂತಾಮಣಿಯಾದ ಸಿದ್ಧಾಂತ ಶಿಖಾಮಣಿಯ ಎರಡನೇ ಸ್ಥಳವಾಗಿರ್ತಕ್ಕಂಥ ಪಿಂಡಜ್ಞಾನ ಸ್ಥಳದ ಬಗ್ಗೆ ನೀವೆಲ್ಲ ನಿನ್ನೆ ಕೇಳಿದಿರಿ. ಶರೀರ ಆತ್ಮಗಳ ವಿವೇಕವನ್ನು ಮಾಡಿಕೊಂಡಿರುವಂತಹ ಸಾಧಕನಿಗೆ ಪಿಂಡಜ್ಞಾನಿ ಅಂತ ಕರೀತಾರೆ. ಅದಕ್ಕೆ ಆತ್ಮನಿರುವಂತಹ ಸ್ಥಾನ ಯಾವುದಂದ್ರೆ ನಿನ್ನೆವೆಲ್ಲ ತಿಳ್ಕೊಂಡಿರಿ, ನಿಮ್ಮ ವಕ್ಷಸ್ಥಲ ನಿಮ್ಮ ಹೃದಯವೇ ಆತ್ಮನಿರುವಂತಹ ಸ್ಥಾನ ಅಂತ. ಯಾಕಂದ್ರೆ ಅಹಂ ಪ್ರತ್ಯೇಕ ವೇದ್ಯವಾಗಿರುವಂತಹದ್ದು ಆತ್ಮ. ಅದಕ್ಕೆ ನೀವು ಯಾವಾಗಲೂ ವ್ಯವಹಾರ ಮಾಡೋ ಕಾಲಕ್ಕ ನಾನು ಅನ್ನುವಂತಹ ಶಬ್ದ ಪ್ರಯೋಗ ಮಾಡೋಕೆ ನಿಮ್ಮ ಹಸ್ತ ಅದು ಎದಿಗೆ ಹೋಗ್ತದೆ. ಒಂದೇ ಮಾತು. ಎರಡನೇ ಮಾತನ್ನು ಎಷ್ಟೋ ಸರಿ ನಾ ಆತ್ಮ ಸಾಕ್ಷಿಯಾಗಿ ಹೇಳ್ತೇನೆ ಅನ್ನುವಂತಹ ಶಬ್ದ ಪ್ರಯೋಗ ಮಾಡ್ತೇನೆ. ನಾ ಆತ್ಮ ಸಾಕ್ಷಿಯಾಗಿ ಹೇಳ್ತೇನೆ, ಅವ ನಿಮ್ ಕೈಯಲ್ಲಿ ಹೋಗ್ತದ, ನಿನ್ ತೆಲಿಗೆ ಬೆನಿ ಹೋಗ್ತದ, ಅವಾಗ ನಿಮ್ ಎದಿಗೆ ಹೋಗ್ತದೆ. ನಾನು ಆತ್ಮ ಸಾಕ್ಷಿಯಾಗಿ ಹೇಳ್ತೇನೆ ಅಂದ್ರೆ ಆತ್ಮವನ್ನು ಮುಟ್ಟಿ ಹೇಳ್ತೇನೆ ಅಂತ ತಿಳ್ಕೊಂಡು ನಿಮ್ಮ ಕೈಯಲ್ಲಿ ಹೋಗ್ತದೆ. ಇನ್ನು ಮೂರನೇದಾಗಿ ಸ್ವಲ್ಪ ನಾವು ವಿಚಾರ ಮಾಡಿದ್ರೆ, ಇಬ್ಬರು ಮಿತ್ರರು ಬಹಳ ದಿವಸಕ್ಕೆ ಅಕಸ್ಮಾತ್ ಆಗಿ ಭೇಟಿಯಾದ್ರೆ ಅವರೊಬ್ಬರನ್ನೊಬ್ಬರು ಪ್ರೀತಿಸುವಂತ ಪದ್ಧತಿ ಕೆಲವೊಂದು ಪ್ರದೇಶದಲ್ಲಿ ಬೇರೆ ಬೇರೆ ಅದ. ಈ ಕಡೆ ಅದು ಸ್ವಲ್ಪ ಕಡಿಮೆ, ಆ ಕಡೆ ಉತ್ತರ ಭಾರತ ಕಡೆ ಹೋದ ನಿಮಗೆಲ್ಲ ಗುರುತಾಗ್ತದೆ. ಅದಕ್ಕೆ ಇಬ್ಬರು ಗೆಳೆಯರು ಅಕಸ್ಮಾತ್ ಆಗಿ ಭೇಟಿ ಆದರು ಅಂದ್ರೆ ಅವರೊಬ್ಬರಿಗೊಬ್ಬರು ಆಲಿಂಗನ ಮಾಡ್ತಾರೆ. ಆಲಿಂಗನ ಮಾಡೋ ಉದ್ದೇಶ ಏನಂದ್ರೆ ಎರಡು ಆತ್ಮಗಳು ನಾವಿಬ್ರು ಒಂದನ್ನೋ ದೃಷ್ಟಿಯೊಳಗೆ ಅದನ್ನು ತೋರಿಸುವ ಸಲುವಾಗಿ ಅದು ಪ್ರೇಮದ ಪ್ರೀತಿಯ ಪರಾಕಾಷ್ಠ. ಅದು ಅದಕ್ಕಿಂತಲೂ ಕೊನೆಯದಾಗಿರ್ತಕ್ಕಂಥ ಮತ್ತೆ ಬೇರೆ ಯಾವುದು ಕೂಡ ಪ್ರೀತಿಯನ್ನು ತೋರಿಸುವಂತಹದ್ದು ಬೇರೆ ಯಾವುದಿಲ್ಲ. ಮೊದಲು ಸಾಮಾನ್ಯವಾಗಿ ಶಿಷ್ಟಾಚಾರದಲ್ಲಿ ನಾವೇನ್ ಮಾಡ್ತೇವೆ, ದೂರಿಂದ ನಮಸ್ಕಾರ ಅಂತ ಹೇಳ್ತೇವೆ. ಇದನ್ನು ಒಂಥರದ ಗೌರವ ಸಲ್ಲಿಸುವಂತಹದ್ದೇ, ಪ್ರೀತಿ ಸಲ್ಲಿಸುವಂತಹದ್ದೇ. ಇನ್ನು ಅದಕ್ಕಿಂತಲೂ ಸ್ವಲ್ಪ ಹೆಚ್ಚು ಪ್ರೀತಿಗೆ ಪಾತ್ರನಾಗಿರ್ತಕ್ಕಂಥ ಮಿತ್ರ ಇದ್ದರೆ ನೀವಿಬ್ರು ಕೈ ಕೈ ಕೊಡ್ತೇವೆ, ಕೈ ಕೈ ಕೂಡಿಸ್ತೇವೆ. ಇನ್ನು ಅದಕ್ಕಿಂತಲೂ ಹೆಚ್ಚು ಅತಿ ಪ್ರೀತಿ ಪಾತ್ರರಾಗಿದ್ದಪ್ಪ ಅಂತ ಹೇಳಿದ್ರೆ ಅದು ಕೈ ಇಲ್ಲ, ನಮಸ್ಕಾರ ಇಲ್ಲ, ಏನಿಲ್ಲ, ಏಕದಂ ಹೋಗಿ ಒಬ್ರು ಆಲಿಂಗಿಸ್ತಾ ಇದ್ದಾರೆ. ಇದರಿಂದ ನಮಗೇನು ಗುರ್ತಕ್ಕದಪ್ಪ ಅಂದ್ರೆ ಆತ್ಮ ಆತ್ಮಗಳು ಒಂದಕ್ಕೊಂದು ಕೂಡುವಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ಕಾಣ್ತಾ ಇದೆ. ಹೀಗೆ ಲೌಕಿಕವಾಗಿ ನಾವು ಅನುಭವ ಮಾಡುವಂತಹ ವ್ಯವಹಾರದಿಂದಲೂ ಕೂಡ ಆತ್ಮ ಅದು ಹೃದಯ ಸ್ಥಾನದಲ್ಲಿ ಇದೆ ಅನ್ನುವಂತಹದ್ದು ನಿಮಗೆಲ್ಲ ಗುರುತಾಗ್ತದೆ. ಈ ಆತ್ಮ ಅನಾತ್ಮಗಳ ವಿವೇಕವನ್ನು ಮಾಡಿದ ನಂತರ ಮೂರನೇ ಸ್ಥಳ ಬರ್ತದೆ, ಅದಕ್ಕೆ ನಾವು ಸಂಸಾರ ಹೇಯ ಸ್ಥಳ ಅಂತ ಕರೀತಾ ಇದ್ದೇವೆ. ಅಂದ್ರೆ ಯಾರಲ್ಲಿ ವಿವೇಕ ಉದಯವಾಗ್ತದ ಅವರಿಗೇನ ವೈರಾಗ್ಯ ಬರಲಿಕ್ಕೆ ಸಾಧ್ಯದ. ಯಾರಿಗೆ ವಿವೇಕ ಉದಯವಾಗಿಲ್ಲ ಅಂಥವರಲ್ಲಿ ಅಕಸ್ಮಾತ್ ಆಗಿ ವೈರಾಗ್ಯ ಬಂದ್ರೂ ಕೂಡ ಅದು ಶಾಶ್ವತವಾಗಿ ಉಳಿಯಂಗಿಲ್ಲ. ಅದಕ್ಕೆ ವೈರಾಗ್ಯಕ್ಕೆ ವಿವೇಕವೇ ಮೂಲ ಅನ್ನೋ ಸಲುವಾಗಿ ಪಿಂಡಜ್ಞಾನ ಸ್ಥಳವನ್ನು ಹೇಳಿದ್ದಾರೆ. ಇನ್ನು ಮೂರನೇದಾದ ಸ್ಥಳದಲ್ಲಿ ಈಗಾಗಲೇ ಸ್ವಾಮಿಗಳು ಸಂಸಾರ ಹೇ ಸ್ಥಳವನ್ನು ಪ್ರಾರಂಭ ಮಾಡಿದ್ದಾರೆ. ನಿರಸ್ತ ಹೃತ್ಕಲಂಕಶ್ಯ ನಿತ್ಯ ನಿತ್ಯ ವಿವೇಕಿನ ಸಂಸಾರ ಹೇಯತಾ ಬುದ್ಧಿ ಜಾಯತೆ ವಾಸನಾ ಬಲಾತ್. ನಮ್ಮ ಅಂತಃಕರಣದೊಳಗೆ ಶುಭ ವಾಸನೆಗಳು ಹೆಚ್ಚಾದು ಬಂದಾಗ ಈ ಆತ್ಮ ಅನಾತ್ಮಗಳ ವಿವೇಕವನ್ನು ಮಾಡಿರುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಸಂಸಾರದ ಬಗ್ಗೆ ಹೇಯ ಬುದ್ಧಿ ಪ್ರಾಪ್ತವಾಗ್ತದೆ. ಸಂಸಾರದ ಬಗ್ಗೆ ಹೇಯ ಬುದ್ಧಿ ಬರ್ತದೆ ಅಂದ್ರೆ ಸಂಸಾರ ಅಂದ್ರೆ ಏನು ಅದು ಮೊದಲು ನಾವು ತಿಳ್ಕೊಂಡು ಅದ್ರ ಯಾವುದು ಹೇಯ ಯಾವುದು ಉಪಾದೇಯ ಅನ್ನುವಂತ ತಿಳ್ಕೊಳ್ಲಿಕ್ಕೆ ಸಾಧ್ಯ. ಬಹಳಷ್ಟು ಜನರು ಸಂಸಾರ ಅಂದ್ರೆ ಬಹಳ ತಪ್ಪು ತಪ್ಪು ತಿಳ್ಕೊಂತಾರೆ. ಒಬ್ಬ ಹುಡುಗ ಗುರುಗಳ ಹತ್ರ ದಿನಾಲೂ ಬರ್ತಾ ಇದ್ದ ಮಠಕ್ಕೆ. ಮುಂಜಾನೂ ಬರ್ತಿದ್ದ, ಮಧ್ಯಾಹ್ನದಾಗೂ ಬರ್ತಿದ್ದ, ಸಾಯಂಕಾಲಕ್ಕೂ ಬರ್ತಿದ್ದ. ಮೂರು ಸರಿ ಬಂದು ಗುರುದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದ. ಮುಂದೆ ಅವಂದು ಲಗ್ನ ದೊಡ್ಡವಾದ ಬಳಿಕ ಅವಾಗ ಮೂರು ಹೊತ್ತು ಬರ ಒಂದೇ ಹೊತ್ತು ಬರಕ್ ಚಾಲು ಮಾಡಿದವ. ಮುಂಜಾನೆ ಬಂದು ಆದ ಅಂದ್ರೆ ಮತ್ ಮರುದಿವಸ ಮುಂಜಾನೆ ಬರ್ತಿದ್ದ, ಮಧ್ಯಾಹ್ನದಾಗ ಸಾಯಂಕಾಲಕ್ಕೆ ಬರ್ತಾ ಇದ್ದ. ಅವಾಗ ಗುರುಗಳು ಕೇಳಿದ್ರು, ಏನಪ್ಪಾ ದಿನಾಲು ಮೂರು ಹೊತ್ತು ತಪ್ಪಲಾರದ ದರ್ಶನಕ್ಕೆ ಬರ್ತಿದ್ದಿ, ಈಗೇನಾಯ್ತು ಯಾಕೆ ತಪ್ಪಿಸ್ತಾ ಇದ್ದೀ?

ಕಳೆದ್ರಿ ಈಗ ನಾಲ್ಕು ಮಕ್ಕಳಾಗ್ಯಾವ, ಅವನ್ನೆಲ್ಲ ಬಿಟ್ಟು ಬರಾಕ್ ಹೆಂಗಾಗ್ತದ ಅಂದ್ರೆ ನಾವೇನ್ ತಿಳ್ಕೊಂಡಿವಿ ಅಂದ್ರೆ ಮಕ್ಕಳಂದ್ರೆ ಸಂಸಾರ, ಹೆಂಡತಿ ಅಂದ್ರೆ ಸಂಸಾರ, ಹೊಲ ಅಂದ್ರೆ ಸಂಸಾರ, ಮನಿ ಅಂದ್ರೆ ಸಂಸಾರ, ವ್ಯಾಪಾರ ಅಂದ್ರೆ ಸಂಸಾರ, ಉದ್ಯೋಗ ಅಂದ್ರೆ ಸಂಸಾರ ಅಂತ ಹಿಂಗ್ ನಾವೆಲ್ಲ ತಿಳ್ಕೊಂಡಿವಿ. ಇದನ್ನು ಬಿಡ್ಲಿಕ್ಕೆ ಬರ್ತದೇನಂದ್ರೆ ಇದನ್ನು ಬಿಡ್ಲಿಕ್ಕೆ ಬರಂಗಿಲ್ಲ ಇದು. ಮತ್ತೆ ಇದನ್ನು ಬಿಡಾಕ ಅಕಸ್ಮಾತ್ ಯಾರಾದ್ರೂ ಹೇಳಿದ್ರೆ ನೀವು ಬಿಡೋ ಪೈಕಿನ ಬಿಡೋ ಪೈಕಿನೂ ಇಲ್ಲ. ಮತ್ತು ಸಂಸಾರ ತ್ಯಾಗ, ಸಂಸಾರ ಬಿಡಬೇಕು ಬಿಡಬೇಕು ಅಂದ್ರೆ ಹೆಂಡ್ರನ್ನ ಬಿಡಬೇಕು, ಮಕ್ಕಳನ್ನ ಬಿಡಬೇಕು, ಹೊಲ ಬಿಡಬೇಕು, ಮನೆ ಬಿಡಬೇಕು, ವ್ಯಾಪಾರ ಬಿಡಬೇಕು, ಉದ್ಯೋಗ ಬಿಡಬೇಕು ಅಂತ ಅರ್ಥ ಅಲ್ಲ ಅಂತ. ಹಂಗಾರೆ ಸಂಸಾರದ ಅರ್ಥ ಏನು? ಸಂಸಾರಕ್ಕೆ ನಾವು ಬಹಳಷ್ಟು ಜನರು ಏನ್ ತಿಳ್ಕೊತೀವಪ್ಪ ಅಂದ್ರೆ ಇದು ಕಾಣುವಂತ ಏನು ಪ್ರಪಂಚದ ಇದಕ್ಕೆ ನಾವು ಸಂಸಾರ ಅಂತ ತಿಳ್ಕೊಂಡ್ಬಿಟ್ಟಿವಿ. ಈ ಕಾಣುವಂತ ಜಗತ್ತೇ ಸಂಸಾರ. ಸಂಸಾರ ಎಲ್ಲದ ಇದೇನು ಕಾಣುತ್ತೆ ಅಲ್ಲ ಸಂಸಾರನದೇ ಅಂತ ಹೇಳ್ತೇನೆ. ಆದ್ರೆ ಇದು ಕಾಣುವಂತದ್ದು ಇದು ಜಗತ್ತು, ಇದು ಸಂಸಾರ ಅಲ್ಲ. ಜಗತ್ತಿಗೆ ಸಂಸಾರಕ್ಕೆ ಏನು ವ್ಯತ್ಯಾಸದ? ಪರಮಾತ್ಮನಿಂದ ಮಾಡಲ್ಪಟ್ಟಿರುವಂತಹದ್ದು ಜಗತ್ತು, ಜೀವಾತ್ಮನಿಂದ ನಿರ್ಮಿಸಲ್ಪಟ್ಟಿರುವಂತಹದ್ದು ಸಂಸಾರ. ದೇವರು ಮಾಡಿದ್ದು ಜಗತ್ತು, ಆದರೆ ನಾವು ಮಾಡಿಕೊಂಡಿದ್ದು ಸಂಸಾರ. ಅದು ಹೇಗೆ? ಪರಮಾತ್ಮನು ನಿರ್ಮಿಸಿರುವಂತಹ ಜಗತ್ತಿನಲ್ಲಿಯ ಕೆಲವೊಂದು ವಸ್ತುಗಳನ್ನು ನಾವು ತೆಗೆದುಕೊಂಡು ಅದು ನನ್ನದು ಅನ್ನುವಂತ ನಾವೇನು ಭಾವನಾ ಮಾಡ್ತೀವಲ್ಲ, ಆ ಭಾವನಾಕ ನಿಜವಾಗಿ ಸಂಸಾರ ಅಂತ ಕರ್ಕೊಂಡ್ಬರ್ತಾರೆ. ಅದಕ್ಕೆ ಜಗತ್ತು ಯಾರಿಗೆ ದುಃಖ ಕೊಡಂಗಿಲ್ಲ. ಜಗತ್ತು ಪರಮಾತ್ಮ ಯಾರಿಗಾದರೂ ದುಃಖ ಕೊಡೋ ಸಲುವಾಗಿ ಹುಟ್ಟಿಸೇ ಇಲ್ಲ ಇದನ್ನ. ಆದ್ರೆ ನಮಗೆ ಅನುಕೂಲ ಆದಾಗ ಅದಕ್ಕೆ ನಾವು ಸುಖ ಅಂತೀವಿ, ಅದು ನಮ್ಗೆ ಪ್ರತಿಕೂಲ ಆದ ಅದಕ್ಕೆ ದುಃಖ ಅಂತ ಕರ್ಕೊಂಡ್ಬರ್ತೀವಿ. ಅದು ನಮ್ಮ ನಮ್ಮ ಭಾವನೆಗಳು. ಈಗ ಚಳಿಗಾಲಿದ್ದಾಗ ನೀವು ರಗ್ಗು ಕೌದಿ ಮತ್ತೇನೇನು ಚಾದರ ಎಲ್ಲ ಒಂದ್ರ ಮೇಲೆ ಹೊಚ್ಕೊಂಡು ಮಕ್ಕೊಂತೀರಿ, ಭಯಂಕರ ಥಂಡದಪ್ಪ ಅಂತ ಹೇಳ್ಕೊಂಡು ಬ್ಯಾಸ್ಯಾಗ ಅವನ್ನ ಹೊಚ್ಚಿ ಮಲಗಿಸಿದ್ರ ಒಂದರ ಹೊಚ್ಕೊಂತೀರಣ್ಣ, ಅವಾಗ ಎಲ್ಲಾನು ತೆಗೆದೋಗಿತ್ತೆ, ಬರ ಮೇಲೆ ಮಲ್ಕೊಳ್ಲಿಕ್ಕೆ ಇಚ್ಛೆ ಪಡುತ್ತೆ. ಚಳಿಗಾಲದೊಳಗೆ ಕಂಬಳಿ ಕೌದಿ ಇವೆಲ್ಲ ಸುಖ ಅನುಕೂಲ ಅಂತ ತಿಳ್ಕೊಂಡು ಅವನ್ನ ನಾವು ಪ್ರೀತಿಸ್ತೇವೆ. ಬ್ಯಾಸಿಗೆ ಬಂತಂದ್ರೆ ಅವನ್ನ ಕಿತ್ತು ತೆಗೆದು ಬಿಡ್ತೇವೆ. ಅಂದ ಬಳಿಕ ಅದು ನಮಗೆ ದುಃಖ ಕೊಡ್ತದ. ಮತ್ತೆ ಅದು ದುಃಖ ಕೊಡೋದೇನು ಸುಖ ಕೊಡೋದ್ರೆ ಅದು ದುಃಖನು ಕೊಡೋದಲ್ಲ ಸುಖಾನು ಕೊಡೋದಲ್ಲ. ನೀ ಸುಖ ಅಂತ ತಿಳ್ಕೊಂಡು ಅದು ಸುಖ, ಆ ದುಃಖ ಅಂತ ತಿಳ್ಕೊಂಡ್ರೆ ದುಃಖ ಅಂತ. ನಿನಗೆ ಯಾವಾಗ ಅನುಕೂಲ ಆಕದ ಅವಾಗ ಅದು ಸುಖ ಆಗ್ತದ, ನಿನ್ ಪ್ರತಿಕೂಲ ಆದ್ರೆ ಅದೆಲ್ಲ ದುಃಖನೇ ಆಗ್ತದ. ಅದಕ್ಕೆ ಪ್ರಪಂಚ ಕಾಣುವಂತ ಜಗತ್ತು ಇದು ಸಂಸಾರ ಅಲ್ಲ ಅಂತಾರೋ. ಈ ಸಂಸಾರದೊಳಗಿನ ಕೆಲವೊಂದು ಪದಾರ್ಥನ ಸಂಗ್ರಹ ಮಾಡಿಕೊಂಡು ಆ ಕೆಲವೇ ವಸ್ತುಗಳ ಮೇಲೆ ನನ್ನದನ್ನುವಂತೇನು ಭಾವನಾ ಮಾಡ್ತೀವಲ್ಲ ನನ್ನದನ್ನು ಭಾವನಾನೇ ಸಂಸಾರ ಅಂತಾರ. ಮತ್ತೊಂದೇನಿಲ್ಲ. ನಿಮಗೆ ಸಂಸಾರ ಬಿಡ್ರಿ ಅಂದ್ರೆ ಹೊಲ ಬಿಡ್ರಿ, ಮನೆ ಬಿಡ್ರಿ, ಹೆಂಡ್ರನ್ ಬಿಡ್ರಿ, ಮಕ್ಕಳು ಬಿಡ್ರಿ ಅನ್ನಂಗಿಲ್ಲ ಅವರು. ಯಾವುದರ ಮೇಲೆ ನನ್ನದನ್ನುವಂತ ಭಾವನಾ ನಾವು ಇಟ್ಟುಕೊಂಡಿವೆ ಆ ಭಾವನಾ ಅಷ್ಟು ಬಿಟ್ಟು ಏನು ಭಾವನಾ ಮಾಡಬೇಕು ಅಂದ್ರೆ ಈಶಾವಾಸ್ಯಮಿದಂ ಸರ್ವಂ. ಇದೆಲ್ಲ ಜಗತ್ ಯಾರದದ? ಈಗ ನೀವೊಂದು ಮನೆ ಕಟ್ತೀರಿ, ಕಲ್ಲೋ ಮಣ್ಣೋ ಸಿಮೆಂಟೋ ಕಬ್ಬನೋ ಏನೋ ಮಾಡಿಕೊಂಡು ಒಂದು ಮನೆ ನೀವು ಕಟ್ತೀರಿ. ಮನೆ ಕಟ್ಟಿದ ಬಳಿಕ ಇದು ಯಾರದಪ್ಪ ಮನೆ ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಿ? ನಂದು ಮನೆ ಅಂತ ಹೇಳ್ತಾರೆ. ಹೇಳ್ಬೇಕು ಎಲ್ಲರೂ, ಹೇಳಬಾರ್ದಂತಲ್ಲ, ನನ್ನ ಮನೆ ಅಂತ ಹೇಳ್ತಾರೆ. ಮನೆ ನಿಮ್ದಾಯ್ತಾ? ಆ ಮನೆ ಕಟ್ಟಬೇಕಾದ್ರೆ ಏನೇನು ಬೇಕಾದ ನಿಮಗೆ? ನಿಮಗೆ ಕಲ್ಲು ಬೇಕಾಯ್ತು, ಮಣ್ಣು ಬೇಕಾಯ್ತು, ಸಿಮೆಂಟ್ ಬೇಕಾಯ್ತು, ಕಬ್ಬಣ ಬೇಕಾಯ್ತು, ಇದೆಲ್ಲ ಬೇಕಾಯ್ತಲ್ಲ. ಹಂಗಾರ ಕಲ್ಲು ಬೇಕಾಯ್ತಲ್ಲ, ಆ ಕಲ್ಲು ಯಾರ್ದು? ಕಲ್ಲು ಕಟ್ಟಿರಲ್ಲ ನೀವು, ಕಲ್ಲು ಯಾರ್ದು? ನೀವು ಅನ್ಬೋದು ಆ ಗ್ರನೇಟ್ ಕಂಪನಿಯಿಂದ ತಂದಿವ್ರಿ ಅಂತ. ಆ ಗ್ರನೇಟ್ ಕಂಪನಿಯವರು ಎಲ್ಲಿಂದ ತಂದ್ರೆ ಅದನ್ನ ಕಲ್ಲ? ಏನ್ ಸ್ವಂತ ಮಾಡಿದ್ರೇನು ಅದನ್ನ?

0: ಅವರು ಒಂದು ಆದ್ರೂ ಇಲ್ಕಲ್ಲಂತ ಗುಡ್ಡದಾಗ ಹೋದ್ರು, ಗುಡ್ಡ ಎಲ್ಲ ಕಡಿದ್ರು, ಅದನ್ನ ಸಾಫ್ ಮಾಡಿದ್ರು, ಅದನ್ನೆಲ್ಲ ತಿಕ್ ಪಾಲಿಶ್ ಮಾಡಿದ್ರು, ನಿಮಗ್ ಕೊಟ್ರು. ಮತ್ತ ಆ ಗುಡ್ಡ ಯಾರು ಮಾಡಿದ್ರೆ, ಆ ಗುಡ ಏನ್ ಕಲ್ಲು ಯಾರು ಮಾಡ್ಯಾರ, ಗುಡ ಏನ್ ಕಲ್ಲು ನೀವ್ ಯಾರು ಮಾಡ್ರಿ? ಈಗ ನೀವು ಸಿಮೆಂಟ್ ನಿಂದ ಮನೆ ಕಟ್ತೀರಿ, ಸಿಮೆಂಟ್ ತಯಾರು ಮಾಡ್ತಕ್ಕಂಥ ಕಂಪನಿಗಳು ರಗಡಾಗ್ಯಾವ, ಪರಂತ ಆ ಕಂಪನಿಯವರು ಎದರಿಂದ ಸಿಮೆಂಟ್ ತಯಾರು ಮಾಡಿದ್ರಿಂದ ಕಲ್ಲಿಂದ ಸಿಮೆಂಟ್ ಮಾಡ್ಯಾರ ಅವರು. ಮತ್ತೆ ಕಲ್ಲು ಯಾರು ಮಾಡಿದ್ರು, ಮಣ್ಣು ಯಾರು ಮಾಡಿದ್ರು, ನೀರ್ ಯಾರು ಮಾಡಿದ್ರು, ಇವ್ ಮಾಡಿದವ್ರು ಯಾರಾದ್ರೂ ಅದಾರೇನು? ಯಾರು ಇಲ್ಲ. ಅದಕ್ಕೆ ಇದೆಲ್ಲ ಈಶ್ವರನಿಂದ ನಿರ್ಮಿಸಲ್ಪಟ್ಟಿರುವಂತಹದ್ದು. ಅದಕ್ಕೆ ವಿಶಾಲವಾಗಿರ್ತಕ್ಕಂಥ ವಿಶ್ವವನ್ನು ನಿರ್ಮಾಣ ಮಾಡಿರ್ತಕ್ಕಂಥನು ಪರಮಾತ್ಮನಾದ ಕಾರಣಕ್ಕಾಗಿ ಇದು ಯಾರು ನಿರ್ಮಾಣ ಮಾಡ್ಯಾರ ಅದು ಅವ್ರದೇ ಹೊರತಾಗಿ ಇದು ನಂಬುದಂತಕ್ಕಂಥ ಭಾವನೆ ನಾವು ಮಾಡ್ಕೊಂತೀವಲ್ಲ, ಇದು ಸುಮ್ಮನೆ ತಪ್ಪು ಭಾವನೆ ಅಂತಾರ. ಈ ಭಾವನೆ ಮಾಡಿಕೊಂಡ್ರೆ ನಮಗೆ ಸುಖ ಆಗ್ತದಂದ್ರೆ ಸುಖ ಅಲ್ಲ, ಮತ್ತೆ ನಮಗೆ ದುಃಖ ಆಗ್ತದ. ಅದಕ್ಕೆ ಈ ಪ್ರಪಂಚದೊಳಗಿದ್ದು ನೀವು ಸುಖವಾಗಿರಬೇಕು ಅನ್ನೋಂಗಿದ್ರೆ, ಇದೆಲ್ಲ ಈಶ್ವರಂದದ ಅನ್ನುವಂತ ಭಾವನೆದೊಳಗೆ ನಿಮಗಿದ್ರೆ ನೀವು ಸಂಸಾರವನ್ನ ತ್ಯಾಗ ಮಾಡಿದಾಗೆ ನನ್ನದನ್ನುವಂತ ಭಾವನೆ ನೀವು ಬಿಟ್ಟಂಗಂತ. ಆದ್ರೆ ಮನುಷ್ಯನ ಸ್ವಭಾವ ಬಹಳ ವಿಚಿತ್ರ, ಅದು ಹೋಗ್ತಾ ಹೋಗ್ತಾ ಏನಾರ ಯಾರದಾರ ಹಿಡ್ಕೊಂಡು ಅದು ನಂದಂತಕ್ಕಂಥ ಭಾವನೆ ಮಾಡ್ತಾನ. ಈಗ ಹೆಂಗ್ ಮಳಿ ಬರಾಕತ್ತದ, ಪ್ರವಚನಕ್ಕೆ ಬಹಳ ಜನರು ಬರ್ತಾ ಇದ್ರು, ಒಬ್ಬ ಮನುಷ್ಯನ ಕೂಡ ಛತ್ರಿ ಹಿಡ್ಕೊಂಡು ಪ್ರವಚನಕ್ಕೆ ಹೊರಟಿದ್ದ. ಅವಾಗ ಎಲ್ಲಿಂದಲೂ ಒಬ್ಬ ಮನುಷ್ಯ ಬಂದ, ತೋಯಿಸಿಕೊಂಡು ಬರ್ತಕ್ಕಂಥದ್ದನ್ನ ಈ ಛತ್ರಿ ಹಿಡ್ಕೊಂಡು ಮನುಷ್ಯ ನೋಡಿದ. ಅವ ಅಂದ, ಈ ಪಾಪ ತೋಯಿಸ್ಕೊತಾನ ಅಂತ ತಿಳ್ಕೊಂಡು ಅವನು ಕರೀತ, ನೀನು ಪಾಪ ಒಳಗ ಬಾ ಅಂತ. ಛತ್ರಿಯೊಳಗೆ ಅವನು ಕರ್ಕೊಂಡ, ಹಾಗೆ ಮುಂದಕ್ಕಂತ ಹೋಗ್ತಾ ಹೋಗ್ತಾ ಅವ ಏನ್ ಮಾಡಿದ, ಬಂದವ ನಾನು ಸ್ವಲ್ಪ ಕೈ ಹಚ್ಚಲೇನ್ರಿ ಛತ್ರಿಗೆ ಅಂತ ಕೇಳಿದ. ಅವನೇನಿಲ್ಲ, ಹಚ್ಚಪ್ಪ, ಯಾಕಂದ್ರೆ ನಾನು ನೀನಿಬ್ರು ಅದ್ರಾಗ ಬರಕತ್ತಪ್ಪ, ನೀನೊಬ್ಬನ ಹಿಡ್ಕೊಂಡ್ರೆ ಹಂಗೆ ನಾನು ಒಟ್ಟು ಕೈ ಹಚ್ತೀನಿ. ಅವನ್ ಹಚ್ಚ ಅಂದ, ಇಬ್ರು ಹಿಡ್ಕೊಂಡು ಮುಂದ್ಕತ ಹೋದ್ರಂತ. ಇನ್ನಷ್ಟು ಮುಂದಕ್ಕೆ ಹೋದ ಕೂಡಲೇ ಮತ್ತೊಬ್ಬ ಬಂದ, ಅವನು ತೋರಿಸ್ಕೊಂಡು ಬರ್ತಾ ಇದ್ದ, ಇವ ಛತ್ರಿ ಮಾಲಕ್ಕಿದ್ದನವ ಅಂದ, ಬಾರಪ್ಪ ನೀನು ಅಂತ ತಿಳ್ಕೊಂಡು ಕರೆದ ಅವನಿಗೆ. ಅವನು ಬಂದ, ಸ್ವಲ್ಪ ಹೊತ್ತು ಮುಂದಕ್ಕೆ ಹೋದ ಕೂಡಲೇ ಅವ ಕೇಳಿದ, ನಾನು ಸ್ವಲ್ಪ ಕೈ ಹಚ್ಚಿರಣಿ ಇದಕ್ಕೆ. ಅವರನ್ನ ಹಚ್ಚಂದ, ಮೂರು ಮಂದಿ ಆ ಛತ್ರಿ ಹಿಡ್ಕೊಂಡು ಹೊರಟ. ಮುಂದೆ ಸ್ವಲ್ಪ ದೂರ ಹೋದ ಕೂಡಲೇ ಒಂದು ಚೌರಸ್ತ ಬರ್ತದೆ, ನಾಲ್ಕು ರಸ್ತೆಗಳದ ಒಂದು ಕೂಟ ಬಂತ. ಅವಾಗ ಇವ ಛತ್ರಿ ಮಾಲಕ ಏನಿದ್ನಲ್ಲ, ಇವನಿಗೆ ಸೀದಾ ಹೋಗ್ಬೇಕಾಗಿತ್ತು, ಇನ್ನಿಬ್ರಿದ್ದಲ್ಲ ಒಬ್ಬನಿಗೆ ಈ ಕಡೆ ಹೋಗ್ಬೇಕಾಗಿತ್ತು ಎಡಕ್ ಬಲಕ್ಕ, ಮತ್ತೊಬ್ಬನಿಗೆ ಎಡಕ್ ಹೋಗ್ಬೇಕಾಗಿತ್ತು. ಅವಾಗ ಆ ಕೂಟಕ್ಕೆ ಹೋದ ಕೂಡಲೇ ಎಡಗಡೆ ಏನಿದ್ದಲ್ಲ ಅವ ಈ ಕಡೆ ಜಗಕ್ಕಾಗ್ತದ ಛತ್ರಿನ ಎಡಕ್ಕ, ಅವ ಬಲಗಡೆದ ಮನುಷ್ಯ ಅವ ಬಲಕ್ ಜಗಕ್ಕತ್ತಿದ. ಇವ ಹುಚ್ಚಾದ, ಇವ ಯಾರು ಛತ್ರಿ ಇತ್ತು ಅವ ಹುಚ್ಚಾದ. ಅವಾಗ ಅವ ಕೇಳಿದಂತ, ಯಾಕೆ ಜಗ್ತಿರಪ್ಪ ನೀವು? ಇವ ಅಂದ, ಛತ್ರಿ ನಂದದ. ಅವ ಅಂತಾನೆ, ಇದು ಛತ್ರಿ ನಂದದ. ಇಬ್ರು ನಂದ ನಂದ ಅನ್ನುವಾಗ ಯಾರದಿತ್ತು ಅವ ಸುಮ್ಮನೆ ಕೂತ್ಕೊಂಡನ. ಅವನಿ ನಗು ಬಂತು. ಅವ ಅಂದ, ಎಷ್ಟು ವಿಚಿತ್ರದ ಸಂಸಾರೋಯಂ ಅತೀವ ವಿಚಿತ್ರ, ಈ ಜಗತ್ತು ಬಹಳ ವಿಚಿತ್ರದ. ಯಾರದ ಹುಚ್ಚಾಗಿ ನಿಂತುಕೊಂಡ, ಯಾರದಿಲ್ಲ ಅವ್ರು ನಂದಂತ ಇಬ್ರು ಜಗಳಾಡಕತ್ತಿರೋರು. ಇವರಿಬ್ರು ಜಗಳಾಡ ನೋಡಿ ಸುಮ್ಮನೆ ಕೈ ಬಿಟ್ಬಿಟ್ಟು ಅವ ಸುಮ್ಮನೆ ಹೋಗ್ಬಿಟ್ಟ. ಖಾಲಿ ಛತ್ರಿ ನೀವು ಏನ್ರ ಮಾಡ್ಕೊಳಪ್ಪ ಅಂತ ತೋರಿಸುವಂತ ಅಂಗವ ಅದವ. ಇವ್ರು ಮಾತ್ರ ಜಗಳಾಡಕತ್ತಿದ್ರು, ಈ ಜಗಳ ಇನ್ನು ಮುಗುದೇ ಇಲ್ಲ, ಅವ್ರದ್ದು ಇನ್ನು ಜಗಳ ಮಾಡಕತ್ತಾರ. ಹಂಗ ಪರಮಾತ್ಮ ಈ ಪ್ರಪಂಚದ ಪದಾರ್ಥಗಳನ್ನ ತಗೊಂಡು ಯಾವಾಗ ಬಂದ, ಅವಾಗ ಒಬ್ಬ ಹಗುರಿಗೊಬ್ಬ ಬಂದ ಜೀವಿಯ. ಅದ್ರ ಸಮೀಪದಕ್ಕೆ ನಾನು ಸ್ವಲ್ಪ ಕೈ ಹಚ್ಚಲೇನೋ ಅಂದ. ಹಚ್ಚಪ್ಪ ಅಂದ. ಎಷ್ಟು ಕೈ ಹಿಡಿದಿದ್ದ ಅದು ನಂದಂತ ಇವ ಜಗಕತ್ತ, ಮತ್ತೊಬ್ಬಂದ ನಂದಂತವ ಜಗ್ತಾನೆ. ಈ ಪ್ರಪಂಚದೊಳಗೆ ಎಷ್ಟು ಜನರು ನಾವು ನಂದ ನಂದ ಅಂತ ತಿಳ್ಕೊಂಡು ವಸ್ತುವನ್ನು ಹಂಚಿಕೊಳ್ಳಂಗಿಲ್ಲ. ಭೂಮಿ ಹಂಚಿಕೊಂತೀವಿ, ಮನಿ ಹಂಚಿಕೊಂತೀವಿ, ಐಶ್ವರ್ಯಗಳನ್ನು ಹಂಚಿಕೊಂತೀವಿ. ಅದಕ್ಕ ಭೂಮ್ಯೋ ಹಸಂತಿ ಮಮ ಭೂಮಿ ರೀತಿ ಬ್ರುವಾಣ. ಯಾವ ಸಮಯಕ್ಕ ಅಣ್ಣ ತಮ್ಮಂದಿರು ಪಾಲಾಗಿ ಭೂಮಿಯನ್ನು ಹಂಚಿಕೊಳ್ತಿರ್ತಾರಲ್ಲ ಅವಾಗ ಅದು ಭೂಮಿ ನಗ್ತದಂತ. ಭೂಮ್ಯೋ ಹಸಂತಿ ಮಮ ಭೂಮಿ ರೀತಿ ಬ್ರುವಾಣಂ, ಇದು ನಂದು ನಂದು ಅಂತ ತಿಳ್ಕೊಂಡು ಹಂಚಿಕೊಳ್ಳೋ ಕಾಲಕ್ಕ ಅದು ಭೂಮಿ ನಗ್ತದಂತ. ಯಾಕೆ ನಗುತ್ತಂದ್ರೆ ನಿನ್ನಂತವ್ರು ಹಂಚಿಕೊಂಡವ್ರು ಎಷ್ಟೋ ಮಂದಿ ನನ್ನ ಒಳಗ ಹೋಗ್ಯಾರ, ನೀನು ಹಂಚುವಂತಿದ್ದು ನೀನು ಒಳಗ ಹೋಗಿದ.
1: ಓಂ ನಮ ಶಿವಾಯ. You are listening to Shaivam.org Radio, the 24/7 spiritual channel from Shaivam.org. Om Namah Shivaya.

ಭುವನಾಯ ಜಾಯತೆ ಯತ್ತರ್ಜನ್ಯ ಪೃಥಿವೀ ಕುಮರೇ ಸಾವಧಿ ಯಥಾ ಯಮಾನ ಪಾರಿಣೋ ಮನ್ಪಂಚಮಾನ ಪರಾಹ ಕ್ಷೇಮಂ ವಪಾಮಿ ಆರಣ್ಯಂ ಯಥಾ ಸಾಮಧೀವ ಲೋಕೇ ಭೂರಯಃ ಶಿತರತರ ಋತುರವೋ ಗಜಸ್ವಯಧ್ವಂ

ಯಂತರಿಕ್ಷೇಣಿವಾರೇಕ್ಷೇಣಿವಾರೇಷ ಶರಪ್ರಾವನ್ ಪದವೇ ಪುತ್ರಮಾಹಂ ತತ್ರ ಪುನರಸ್ಮಾನ.

ಸ್ವರ್ಣಂ ನಿರೇ ಹಂಗುರಾವತ ವರ್ಷಕ್ಷದಾವಶ್ಯತೇಂದ್ರಶ ಭಾಗವಚ್ಚಿರಂ ಶ್ರೀಶ್ರಾತಂ ಶುಭೋದರಯ ಶ್ರಾತಂ ಮಮತ್ಸರ ಶ್ರಾತಂ ಹರಿರಾಶಿಂ ಭಕ್ತಯಾಭಿಜಗಣಾಮಘೋರೋ ಅಭ್ಯಾನಿಮಧ್ಯಂ ಪಯತ್ವಾದತೆ ನಿಧಿ.

ಸಂ ಪಾತಂ ಪಲರ್ಹುಶ್ರಿಯಾ ಉಪಗ್ರಹಪಯಾಧುಮೇತಾಧರ್ಮಸ್ತರ ಪ್ರವೋದೇವ ಸುಭಕ್ತಿ ಮತ್ತ

ಅಗ್ನೇಹ್ರಹ್ಮೇಹೌಭಾಗಾಯ ಸಮರ್ಥಿ ಸಂಭೋ ಸಂಜಾ ಸತ್ಯಂ ಸುಜನಮಾಮೇಶ್ವರ.

ಚಂದ್ರವಕ್ಷಿರೇ ದೀರ್ಘವಾನೋ ಸೋಮಂಗಾಂಧಿ ಸಮಗ್ರಸ್ತೇನ ಯೋಸ್ಮಾನಿರಸ್ಮರ್ತಾಭ್ಯ ಸಾಯಂ ವ್ಯಾ

ಸಾಧ್ಯಂ ಸಾರಿ ಸಾರಿಯಂ ವಾಂತೇ ಸಾವದೇ ನಾಂ ಸಹ ಸಂಬರ್ಯಕ್ತಂ ಹರಿಹಾರೇಣವಿಂದ್ರೇಣಾನಂ ಅರುದ್ಧಿ ಸಂದೇವೈರ್ಭಿಷ್ಟರೇಣಕ್ಷಲಿಂಗಂ ಗಚ್ಚತು ಹರಿ ಸ್ವಾಹ ಹರಿರಂಜನಂಜನ ನಿರ್ಕಾರೇ ಹರ್ಯಾವಂತೆಸ್ವ್ಯಾಂಗಣೇವರಾಸ್ವ್ರಮುಖಾ ಸ್ವಪ್ನೆ ಅನ್ನ ಸರ್ವಸ್ತು ಜೀವನ್ನಹಿತ.

0: ஓம் நம சிவாய். டியர் லிசனர்ஸ் ஆஃப் சைவம் டாட் ஆர், யுவர் அமௌண்ட் டு லெசன் பெரிய புராணம் டிஸ்கோர்ஸ் இன் கன்னடா. தி டைட்டில் இஸ் திருமூல தேவநாயனார் புராணம், பிரசன்டட் பை ஸ்ரீ HS தியாகராஜன். தேங்க்யூ. ஓம் நம சிவாய்.
1: குருப்யோ நம. எல்லா மகனியர்களிகோ நமஸ்கார. இந்தின வீடியோ பிராரம்பிசுவதற்கே முதலு பகவத்கீதையிந்த நனகே ಅನೇಕವಾದ ಶ್ಲೋಕಗಳು ಇಷ್ಟವಾಗಿವೆ. ಅದರಲ್ಲಿ ಒಂದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು 2ನೇ ಅಧ್ಯಾಯದಲ್ಲಿ 23ನೇ ಶ್ಲೋಕವಾಗಿದೆ. ಇದು ಆತ್ಮ ಹೇಗೆ ನಾಶವೇ ಆಗೋದಕ್ಕಾಗೋದಿಲ್ಲ ಅನ್ನೋ ವಿಚಾರವನ್ನು ಹೇಳುವ ಶ್ಲೋಕ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಇದರ ಅರ್ಥ ಹೀಗಿದೆ. ಈ ಆತ್ಮ ಅನ್ನೋದನ್ನು, ಪ್ರತಿ ಜೀವಿಯಲ್ಲಿಯೂ ಇರತಕ್ಕಂಥ ಆತ್ಮವನ್ನು, ಯಾವ ಶಸ್ತ್ರಗಳಿಂದಲೂ ಕತ್ತರಿಸುವುದಕ್ಕೆ, ಚೂರು ಚೂರಾಗಿ ಛಿದ್ರ ಮಾಡುವುದಕ್ಕಾಗೋದಿಲ್ಲ, ಅಥವಾ ಅಗ್ನಿ ಬೆಂಕಿಯಿಂದ ಸುಡುವುದಕ್ಕೂ ಆಗೋದಿಲ್ಲ, ನೀರಿನಿಂದ ತೇವಗೊಳಿಸುವುದಕ್ಕಾಗೋದಿಲ್ಲ, ಮತ್ತು ಗಾಳಿಯಿಂದ ಒಣಗಿಸುವುದಕ್ಕೆ ಕೂಡ ಸಾಧ್ಯವಿಲ್ಲ. ಅಂದರೆ ಇದು ಇಂಪೆರಿಷಬಲ್ ಅಂತ ಇದರ ಅರ್ಥ. ಈಗ ಇವತ್ತಿನ ನಾಯನಾರ್ ಬಗ್ಗೆ, ತಿರುಮೂಲ ನಾಯನಾರ್ ಅವರ ಚರಿತ್ರೆಯನ್ನು ಹೇಳಬೇಕು ಅಂತ ಹೊರಟಿದ್ದೀನಿ. ಸಂದರ್ಭ ಹೀಗಿದೆ. ಕೈಲಾಸದಲ್ಲಿ ಒಂದು ಸಮಾರಂಭ, ಬಹಳ ಮುಖ್ಯವಾದ ಸಮಾರಂಭ. ಎಲ್ಲ ಋಷಿಗಳು, ಎಲ್ಲ ದೇವರುಗಳು, ಎಲ್ಲ ದೇವತೆಗಳು ಕೈಲಾಸದಲ್ಲಿ ಸೇರಿದ್ದಾರೆ, ಕಿಕ್ಕಿರಿದು ಬಿಟ್ಟಿದ್ದಾರೆ. ಋಷಿಗಳು, ಮುನಿಗಳು, ಜಾಗವೇ ಇಲ್ಲ ಕೈಲಾಸದಲ್ಲಿ, ಅಷ್ಟು ಕಿಕ್ಕಿರಿದು ನೆರೆದು ಬಿಟ್ಟಿದ್ದಾರೆ. ಸಂದರ್ಭ ಏನು ಅಂತಂದರೆ, ಪರಮೇಶ್ವರನಿಗೂ ಅಂಬೆ ಪಾರ್ವತಿಗೂ ವಿವಾಹ. ಎಲ್ಲರೂ ಒಂದು ಕಡೆ ಬಂದು ಕೈಲಾಸದಲ್ಲಿ ಸೇರಿರೋದ್ರಿಂದ ಭೂಮಿಯ ಸಮತೋಲನ ತಪ್ಪಿ ಹೋಗಿ ಅಲ್ಲಿ ಭೂಮಿಯು ಒಳಕೊಳಕ್ಕೆ ಕೆಳಕೆಳಕ್ಕೆ ಇಳಿತಾ ಇದೆ. ಯಾರಿಗೂ ನೇರವಾಗಿ ನಿಲ್ಲೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪರಮೇಶ್ವರನಲ್ಲಿ ಎಲ್ಲರೂ ಮೊರೆ ಇಟ್ಟರು, ಯಾ ಈಶ್ವರ ಹೀಗೆ ಆಗೋಗ್ಬಿಡ್ತಲ್ಲ, ನಾವು ನಿಲ್ಲಕ್ಕೆ ಆಗ್ತಾ ಇಲ್ವಲ್ಲ, ಇನ್ನು ನಾವೇನು ಮದುವೆ ನೋಡೋದು ಅಂತ ಪರಮೇಶ್ವರನಲ್ಲಿ ಮೊರೆ ಇಟ್ಟಾಗ ಪರಮೇಶ್ವರನು ಇತಿರಿ ಹೇಳಿದರು, ಒಬ್ಬ ಮಹಾಮುನಿಗಳಿದ್ದಾರೆ ಅಗಸ್ತ್ಯರು ಅಂತ, ಅವರನ್ನು ಕರೆದು ದಕ್ಷಿಣದ ಕಡೆಗೆ ಕಳಿಸಿದರೆ ಈ ಸಮತೋಲನ ಸರಿ ಬರುತ್ತೆ, ಆವಾಗ ಸರಿ ಹೋಗುತ್ತೆ ಅಂತ ಹೇಳಿದರು. ಅದಕ್ಕೆ ಕೆಲವರೆಲ್ಲ ನಕ್ಕರು. ಯಾಕೆಂದರೆ ಅಗಸ್ತ್ಯ ಮುನಿಯವರು ಅನ್ನೋರು ಬಹಳ ಹಿರಿಮೆಯುಳ್ಳ ಋಷಿಗಳು. ಅವರು ನೋಡೋದಕ್ಕೆ ಆಕೃತಿ ಕುಳ್ಳು. ಅವರು ಒಬ್ಬರಿಂದ ಆ ದಕ್ಷಿಣದ ಕರೆದು ಕಳಿಸಿಬಿಟ್ರೆ ಎಲ್ಲ ಸಮತೋಲನ ಬಂದುಬಿಡುತ್ತಾ ಅಂತ ಸ್ವಲ್ಪ ಜನರಿಗೆ ಗೇಲಿ. ಅದಕ್ಕೆ ಈಶ್ವರ ಹೇಳಿದರು, ಹಾಗೆಲ್ಲ ನೀವು ಮಹಾನುಭಾವರ ಬಗ್ಗೆ, ಅವರು ಮಹಾಮುನಿಗಳು, ಹಾಗೆ ಹೇಳಬಾರ್ದು ಅಂತ ಹೇಳಿ ಅಗಸ್ತ್ಯರನ್ನು ಕರೆಸಿದರು. ಅಗಸ್ತ್ಯರನ್ನು ಕರೆಸಿ ಹೇಳಿದರು, ಇಲ್ಲಿ ಹೀಗಾಗಿದೆ ಅಪ್ಪ, ಸಮತೋಲನವನ್ನು ಸರಿ ಮಾಡೋದಕ್ಕೆ ನೀವು ದಕ್ಷಿಣದ ಕಡೆಗೆ ಹೋಗಿ, ದಕ್ಷಿಣ ದೇಶಗಳಿಗೆ ಹೋಗಿ ಅಂತ ಅಗಸ್ತ್ಯರಿಗೆ ಹೇಳಿದರು. ಪರಮೇಶ್ವರನ ಅಪ್ಪಣೆ ಕೊಟ್ಟ ಮೇಲೆ ಅಗಸ್ತ್ಯರು ಹೇಳಿದರು ಹೀಗೆ, ಅದೆಲ್ಲ ಸರಿನೇ, ಎಲ್ಲರೂ ಇಲ್ಲಿ ಸೇರಿದ್ದೀರಿ ಈ ವಿವಾಹ ಮಹೋತ್ಸವವನ್ನು ಕಾಣೋದಕ್ಕೆ, ಅನುಭವಿಸಿದ್ದಕ್ಕೆ. ನನ್ನನ್ನು ಮಾತ್ರ ಕಳಿಸ್ಬಿಡ್ತಿದ್ದೀರಲ್ಲ ಒಬ್ಬನ್ನು, ನಾನು ಮದುವೆ ನೋಡಬೇಡವೆ, ನನಗೆ ಆ ಭಾಗ್ಯ ಬೇಡವೆ ಅಂತ ಈಶ್ವರನನ್ನು ಕೇಳಿದ ಮೇಲೆ ಪರಮೇಶ್ವರನು ಹೀಗೆ ಹೇಳ್ತಾರೆ, ಅನುಗ್ರಹ ಮಾಡ್ತಾರೆ, ನೀವು ಎಲ್ಲಿದ್ದರೂ ಕೂಡ ನಮ್ಮ ವಿವಾಹವನ್ನು ನೀವು ಕಾಣಬಹುದು, ಆ ವರವನ್ನು ಕೊಡ್ತೇನೆ ಅಂತ ಹೇಳಿ ಕಳಿಸ್ಕೊಡ್ತಾರೆ. ಅದರಂತೆ ಅಗಸ್ತ್ಯ ಮಹಾಮುನಿಗಳು ದಕ್ಷಿಣದಿಗೆ ಹೊರಟು, ದಕ್ಷಿಣದ ಕಡೆಗೆ ಹೊರಟು ವಿಂಧ್ಯಾ ಪರ್ವತವನ್ನು ದಾಟಿ ಕೊನೆಗೆ ದಕ್ಷಿಣದಲ್ಲಿ ತುಟ್ಟ ತುದಿಯಲ್ಲಿರುವ, ಭಾರತ ದೇಶದ ತುಟ್ಟ ತುದಿಯಲ್ಲಿರುವ ಪೊದಿಗೈ ಮಲೈ ಅನ್ನುವ ಪರ್ವತದಲ್ಲಿ ಬಂದು ಅಲ್ಲಿ ಆದ ಪರ್ವತದಲ್ಲಿ ನೆಲೆಸಿ ತಪಸ್ಸಿಗೆ ಕೂತ್ಕೋತಾರೆ, ತಮ್ಮ ಕಾರ್ಯಗಳನ್ನು ಮುಂದುವರಿಸಿಕೊಳ್ತಾರೆ. ಈ ಕೈಲಾಸದಲ್ಲಿ ಒಬ್ಬರು ಯೋಗಿ ಇರ್ತಾರೆ, ಸಿದ್ಧಯೋಗಿ, ಅವರೇ ತಿರುಮೂಲ ನಾಯನಾರನ್ನವರು. ಅವರಿಗೆ ಆಮೇಲೆ ಈ ಹೆಸರು ಬರುತ್ತೆ. ಅವರು ತಿರುನಂದಿದೇವರವರ ಶಿಷ್ಯರು, ಅಂದರೆ ತಿರುನಂದಿದೇವರು ಇವರಿಗೆ ಗುರುಗಳು, ಬಹಳ ಒಳ್ಳೆಯ ಗುರುಗಳು ನಂದಿದೇವರು. ಇವರು ಅವರಿಂದ ಅನೇಕ ವಿದ್ಯೆಗಳನ್ನು, ಸಿದ್ಧಿ ವಿದ್ಯೆಗಳನ್ನು, ಯೋಗ ವಿದ್ಯೆಗಳನ್ನೆಲ್ಲ ಕಲಿತು ಅನೇಕ ಸಿದ್ಧಿಗಳನ್ನು ಪಡೆದಿದ್ದಾರೆ. ಅವರಿಗೆ ಈ ಅಗಸ್ತ್ಯರನ್ನು ನೋಡಬೇಕು ಅಂತ ಒಂದು ಹಂಬಲ ಬಂತು. ಅವರು ಹೊರಟರು ದಕ್ಷಿಣದ ದೇಶದ ಕಡೆಗೆ ಅಗಸ್ತ್ಯರನ್ನು ಹುಡ್ಕೊಂಡು ಪೊದಿಗೆ ಮಲೆಯ ಕಡೆ ಬರಬೇಕಲ್ಲ ಹೊರಟರು. ಇವರು ಕೂಡ ವಿಂಧ್ಯ ಪರ್ವತ ಅದನ್ನೆಲ್ಲ ದಾಟಿಕೊಂಡು ದಕ್ಷಿಣದಲ್ಲಿ ಬಂದು ಕಾವೇರಿ ನದಿ ತೀರದಲ್ಲಿರುವ ತಿರುವಾವಡುದುರೈ ಅನ್ನುವ ಊರಿ ಕಡೆ ಬಂದರು. ಬಂದು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ದೇವರನ್ನು ದರ್ಶನ ಮಾಡಿ ಆ ನದಿ ತೀರದಲ್ಲೇ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ಅಲ್ಲಲ್ಲಿ ಮರಗಳ ತೋಪಿದೆ ಎಲ್ಲ ಇದೆ, ನೋಡ್ಕೊಂಡ್ಬಂದರೆ ಅಲ್ಲಿ ಒಂದು ದೃಶ್ಯವನ್ನು ಕಂಡಿಡು. ಏನದು ಅಂತಂದರೆ ಎಲ್ಲ ಗೋವುಗಳು ಒಂದು ಕಡೆ ಸೇರಿಬಿಟ್ಟಿವೆ, ಧಾರಧಾರಿಯಾಗಿ ಅವುಗಳ ಕಣ್ಣಿಂದ ನೀರು ಸುರಿತಾ ಇದೆ. ಏನು ವಿಚಿತ್ರ, ಗೋವುಗಳು ಹೀಗೆ ಹಸುಗಳು ಕಣ್ಣೀರಿಡೋದು ಅಂದರೆ ಏನು ಅಂತ ಹತ್ತಿರ ಹೋಗಿ ನೋಡಿದ್ರೆ ಆ ಗೋವುಗಳ ಮಧ್ಯೆ ಒಬ್ಬ ವ್ಯಕ್ತಿ ಸತ್ತು ಬಿದ್ದಿದ್ದಾರೆ. ಸತ್ತು ಬಿದ್ದಿದ್ದರೆ ಈ ಗೋವುಗಳು ಏನು ಮಾಡ್ತಾ ಇವೆ, ಅವರನ್ನು ಎಬ್ಬಿಸುವುದಕ್ಕಾಗಿ ಕಾಲುಗಳಿಂದ ಅವರನ್ನು ತಡವಿ ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿವೆ, ಕೊಂಬುಗಳಿಂದ ಎಬ್ಬಿಸಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ, ಆಗ್ತಾ ಇಲ್ಲ. ಆ ಗೋವುಗಳಿಗೆ ತಿಳಿದು ಹೋಗಿದೆ ಇವರು ಇನ್ನೂ ಏಳೋ ಹಾಕಿ ಕಾಣ್ತಾ ಇಲ್ಲ ಅಂತ ತಿಳಿದು ಕಣ್ಣೀರು ಸುರಿಸ್ತಾ ಇದ್ದಾವೆ. ಯಾಕೆ ಅವನ್ನ ಸತ್ತಿದ್ದರೆ ಕಣ್ಣೀರು ಸುರಿಸಬೇಕು ಅಂತಂದರೆ ಆ ಗೋವುಗಳನ್ನು ಆ ಗೋಪಾಲಕ ಸತ್ತಿ ಬಿದ್ದಿದ್ದನಲ್ಲ ಅವನು ಅಷ್ಟು ಕರುಣೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಅವುಗಳನ್ನು ಸಾಕ್ತಾ ಇದ್ದ, ಪೋಷಿಸ್ತಾ ಇದ್ದ. ಈ ಕಾರಣಕ್ಕಾಗಿ ಅವು ಧಾರಧಾರಿಯಾಗಿ ಕಣ್ಣೀರು ಸುರಿಸ್ತಾ ಇದೆ. ಈ ದೃಶ್ಯವನ್ನು ಇವರು ಕಂಡರು. ಕಂಡು ಇವರಿಗೆ ಕರುಣೆ ಆಯಿತು, ಅಯ್ಯೋ ಪಾಪ ಈ ಗೋವುಗಳು ಹೀಗೆ ಕಣ್ಣೀರಿಡ್ತಾ ಇದೆಯಲ್ಲ, ಇದಕ್ಕೆ ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಹೇಳಿ ಒಂದು ನಿಶ್ಚಯ ಮಾಡಿದ್ರು. ಇವರು ಯೋಗಿಗಳು ಅಂತ ಹೇಳದೆ ಸಿದ್ಧಿಗಳನ್ನು ಪಡೆದವರು, ಇವರಿಗೆ ಪರಕಾಯ ಪ್ರವೇಶ ಗೊತ್ತಿತ್ತು. ಆದ್ದರಿಂದ ಒಂದು ಉಪಾಯ ಮಾಡಿ ತಮ್ಮ ದೇಹವನ್ನು ಅಲ್ಲಿ ಸ್ವಲ್ಪ ದೂರದಲ್ಲಿದ್ದ ಒಂದು ಮರದಲ್ಲಿ ತಮ್ಮ ದೇಹವನ್ನು ತ್ಯಾಗ ಮಾಡಿ ಅದರಲ್ಲಿಟ್ಟು ಇಲ್ಲಿಗೆ ಬಂದು ಈ ಸತ್ತು ಬಿದ್ದಿದ್ನಲ್ಲ ಅವನ ಶರೀರದೊಳಕ್ಕೆ ಹೊಕ್ಕರು. ಹೊಕ್ಕ ತಕ್ಷಣ ಆತ ಎದ್ದು ನಿಂತ್ಕೊಂಡ. ಗೋವುಗಳಿಗೆ ಪರಮ ಸಂತೋಷವಾಗಿ ಹೋಯಿತು. ಆ ಸತ್ತು ಬಿದ್ದಿದ್ದವನ ಹೆಸರು ಮೂಲನ್ ಅಂತ ಹೆಸರು. ಅವನು ಸಾತ್ನೂರ್ ಅಂತ ಅಲ್ಲೇ ಹತ್ತಿರದ ಇಲ್ಲಿ ಇದ್ದ ಸ್ಥಳದವನು, ಅವನ ಹೆಸರು ಮೂಲನ್ ಅಂತ. ಆದ ಕಾರಣ ಇವರಿಗೆ ನಂತರ ತಿರುಮೂಲನ್ ಅಂತ ಬರುತ್ತೆ ಹೆಸರು. ಸರಿ, ಇವರು ಎದ್ದು ಆ ಗೋಪಾಲಕ ಎದ್ದ ಹಾಗೆ ಗೋವುಗಳಿಗೆಲ್ಲ ಸಂತೋಷವಾಯಿತು. ಬಹಳ ಪರಮ ಸಂತೋಷದಿಂದ ಏನು ಮಾಡ್ತು, ಸಾಯಂಕಾಲವಾಯಿತು, ಮನೆಗಳಿಗೆ ಎಲ್ಲ ಹೊರಟು ಇವರು ಹಿಂದೆ ಹೊರಟರು. ಎಲ್ಲ ಗೋವುಗಳು ಅವರವರ ಮನೆಗಳನ್ನು ಸೇರಿಕೊಂಡು ಆಮೇಲೆ ಇವರೇನು ಮಾಡಿದ್ರು, ಅಲ್ಲೇ ಒಂದು ಮಠದಲ್ಲಿ ಹೋಗಿ ಕುಳಿತರು. ತಾವು ಇವಾಗ ಮೂಲನ್ನವರ ದೇಹದಲ್ಲಿ ಇದ್ದಾರೆ, ಅಂದರೆ ಹೊಸ ಮೂಲನ್ನಾಗಿದ್ದಾರೆ. ಈತನ ಹೆಂಡತಿ, ಮೂಲನ್ನವರ ಹೆಂಡತಿ ಆ ಊರಿನಲ್ಲಿ ಕಾದುಕೊಂಡಿದ್ದಾಳೆ. ತುಂಬ ಹೊತ್ತಾಯಿತು, ಯಾಕೋ ಬರಲಿಲ್ವಲ್ಲ, ಏನಾಯ್ತು ಇವರಿಗೆ ಅಂತ ನೋಡಿ ಬಂದರೆ ಮಠದಲ್ಲಿ ಕುಳಿತಿದ್ದಾರೆ ಇವರು. ಹೋಗಿ ಯಾಕೆ ಹೊತ್ತಾಯಿತು ಬನ್ನಿ ಅಂತ ಕೈ ಹಿಡಿಯೋಕೆ ಹೋಗ್ತಾಳೆ. ಯಾಕೆ ಇಷ್ಟು ಹೊತ್ತಾಯಿತು ಮನೆಗೆ ಬನ್ನಿ ಅಂತ ಅವ್ರ ಕೈ ಹಿಡಿದು ಕರ್ಕೊಂಡು ಹೋಗೋಕ್ಕೆ ನೋಡ್ತಾ ಇದ್ದಾಳೆ. ಆಕೆ ಆ ಕೈ ಹಿಡಿದಕ್ಕೆ ಬಂದಾಗ, ಕೈ ಹಿಡಿಯೋಕೆ ಬಂದಾಗ ಇವ್ರು ಹೇಳ್ತಾರೆ, ಅಮ್ಮ ನೀನು ನನ್ನನ್ನು ಮುಟ್ಟಬೇಡ, ನೀನು ತಿಳ್ಕೊಂಡಿರೋ ಹಾಗೆ ನಾನು ನಿನ್ನ ಗಂಡ ಅಲ್ಲ, ದೂರ ಇರು, ನೀನು ದೇವರಲ್ಲಿ ಭಕ್ತಿಯನ್ನಿಟ್ಟು ಮುಂದಿನ ಮಾರ್ಗವೇನು ಅದನ್ನು ನೀನು ಗಮನಿಸು, ನಾನು ನಿನ್ನ ಗಂಡ ಅಲ್ಲ ಅಂತ ಹೇಳಿದ್ರೆ ಅವಳಿಗೆ ತಬ್ಬಿಬಾಗೋಗ್ಬಿಟ್ಲು. ಇದೇನು ಇದು, ನನ್ನ ಗಂಡ ಹೀಗೆ ಬಂದು ಹೀಗೆ ಹೇಳ್ತಾನಲ್ಲ ಅಂತ ಹೇಳಿ ಮುಟ್ಟಕ್ಕೂ ಬಿಡ್ತಾ ಇಲ್ವಲ್ಲ. ಆದ್ದರಿಂದ ಏನು ಮಾಡಿದ್ಲು ಅವಳು, ಊರಿನ ಹಿರಿಯರಿಗೆ ಹೋಗಿ ಈ ದೂರನ್ನು ಹೇಳಿದ್ರು, ನೋಡಿ ಇವರು ಬಂದುಬಿಟ್ಟು ಹೀಗೆಲ್ಲ ಏನೇನೋ ಹೇಳ್ತಾ ಇದ್ದಾರೆ, ನನ್ನ ಗಂಡ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ಸ್ವಲ್ಪ ವಿಚಾರಿಸಿ ನನಗೆ ನ್ಯಾಯ ಕೊಡಿಸಿ ಅಂತ ಊರಿನ ಗಣ್ಯರಲ್ಲಿ ಮೊರೆ ಇಡ್ತಾಳೆ. ಆ ಊರಿನ ಗಣ್ಯರೆಲ್ಲ ಏನು ಮಾಡ್ತಾರೆ, ಸಭೆ ಸೇರಿ ಆತನನ್ನು ಕರೆಸಿ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಅವರಿಗೆ ತಿಳಿಯತ್ತೆ, ಆ ಊರಿನ ಗಣ್ಯರಿಗೆ ತಿಳಿಯತ್ತೆ, ಇವನು ಆ ಗೋಪಾಲಕನಲ್ಲ, ಹಸು ಮೇಯಿಸುವನಲ್ಲ, ಇವರು ನಿಜವಾಗಿಯೂ ಒಬ್ಬರು ಸಿದ್ಧ ಯೋಗಿಗಳು, ಅದರಲ್ಲಿ ಅನುಮಾನವಿಲ್ಲ ಅಂತ ಆಕೆಗೆ ಹೇಳ್ತಾರೆ. ಅಮ್ಮ ಈತ ಖಂಡಿತವಾಗಿಯೂ ನಿನ್ನ ಗಂಡ ಅಲ್ಲ, ನೀನು ಇನ್ನು ಬೇರೆ ದಾರಿ ನೋಡಬೇಕು, ನಿನಗೆ ಏನು ಎಷ್ಟು ಆ ಥರ ಮಾಡು ಅಂತ ಹೇಳಿ ಅವರನ್ನು ಬಿಡಿಸಿಬಿಡ್ತಾರೆ. ಇವಾಗ ಆ ಹೊಸ ಮೂಲನ್ ಇದ್ದಾರಲ್ಲ, ಅವರೇ ಇವಾಗ ತಿರುಮೂಲನ್ ಅಂತ ಹೇಳ್ತಾ ಬರ್ತೀನಿ, ಅವರು ತಾವು ದೇಹವನ್ನು ಎಲ್ಲಿ ಒಂದು ಮರದಲ್ಲಿ ಬಿಟ್ಟಿದ್ರಲ್ಲ, ಆ ಮರದ ಕೆಳಗೆ ಹೋಗಿ ನೋಡ್ತಾರೆ. ಅಲ್ಲಿ ಮರದಲ್ಲಿ ತಮ್ಮ ದೇಹವಿಲ್ಲ. ಏನಾಗಿದೆ, ಪರಮೇಶ್ವರನು ಬೇಕು ಅಂತಲೇ ಆ ದೇಹವನ್ನು ಮಾಯ ಮಾಡಿದ್ದಾನೆ. ಇದನ್ನು ಜ್ಞಾನದೃಷ್ಟಿಯಿಂದ ತಿಳ್ಕೊಂಡ್ರು ಈ ತಿರುಮೂಲನ್ನವರು. ಜ್ಞಾನದೃಷ್ಟಿಯಿಂದ ತಿಳ್ಕೊಂಡು ಪರಮಾತ್ಮನ ಲೀಲೆ ಇದು, ನನ್ನಿಂದ ಏನೋ ಒಂದು ಕೆಲಸವಾಗಬೇಕಾಗಿದೆ ಅಂತ ಕಾಣುತ್ತೆ, ಮಹತ್ ಕಾರ್ಯ ಆಗಬೇಕಾಗಿದೆ ಅಂತ ಕಾಣುತ್ತೆ. ಆದ್ದರಿಂದಲೇ ಈ ಪರಮೇಶ್ವರನು ನನ್ನ ದೇಹವನ್ನು ಮಾಯ ಮಾಡಿ ಈ ಥರ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಏನು ಮಾಡಿದ್ರು, ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಕಡೆ ಒಂದು ಮರದ ಕೆಳಗೆ ಕೂತು ಧ್ಯಾನಾಸಕ್ತರಾಗಿ ಕೂತ್ಬಿಟ್ರು. ಧ್ಯಾನಮಗ್ನರಾಗಿ ಶಿವ ಧ್ಯಾನದಲ್ಲಿ ಕೂತ್ಬಿಟ್ರು. ತಪಸ್ಸು ಸಮಾಧಿ ಸ್ಥಳ ಕೂತ್ಬಿಟ್ರು. ಎಷ್ಟು ವರ್ಷಗಳು ಹಾಕಿ ಕೂತರೋ ಗೊತ್ತಿಲ್ಲ. ಆಮೇಲೆ ಒಂದು ದಿವಸ ಎದ್ದು ನೋಡಿದ್ರು, ಬಂದು ನೋಡಿ ಒಂದು ಇವರು ಹೀಗೆ ಒಂದೊಂದು ವರ್ಷಕ್ಕೂ ಒಂದೊಂದು ಸಲ ಹೇಳ್ತಾ ಇದ್ರು ಅಂತ ಸಮಾಧಿಯಿಂದ. ಆಗ ಮೊದಲನೇ ಸಲನೇ ಎಷ್ಟೋ ಸಾವಿರ ವರ್ಷಗಳಾದಮೇಲೆ ಎದ್ದಿದ್ದಾರೆ. ಎದ್ದು ಒಂದು ಶ್ಲೋಕವನ್ನು ಹೇಳಿದ್ರು. ತಮಿಳಲ್ಲಿ ಇವರು ಹೇಳ್ತಾ ಇದ್ದಿದ್ದು, ಅದಕ್ಕೆ ಮಂದಿರಂ ಅಂತ ಹೆಸರು. ಮಂತ್ರ ಅನ್ನೋದನ್ನು ಮಂದಿರಂ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ತಿರುಮಂದಿರಂ ಅಂತ ಹೇಳಿ ಹೆಸರು. ಇವರು ಸಮಾಧಿ ಸ್ಥಿತಿಯಲ್ಲಿ ಕುಳಿತು ಒಂದು ವರ್ಷ ಸಮಾಧಿ ಸ್ಥಿತಿಯಲ್ಲಿದ್ದು, ಆಮೇಲೆ ಒಂದು ವರ್ಷದ ನಂತರ ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದು ಒಂದು ಮಂತ್ರವನ್ನು ಹೇಳ್ತಾ ಇದ್ದರು. ಪುನಃ ಇನ್ನೊಂದು ವರ್ಷ ಸಮಾಧಿಯ ಸ್ಥಿತಿಯಲ್ಲಿದ್ದು ಇನ್ನೊಂದು ಮಂತ್ರವನ್ನು ಹೇಳ್ತಾ ಇದ್ದರು. ಹೀಗೆ ಒಂದೊಂದು ವರ್ಷಕ್ಕೆ ಒಂದೊಂದು ಮಂತ್ರದ ತರಹ 3,000 ಮಂತ್ರಗಳನ್ನು ನಮಗೆ ದಯಪಾಲಿಸಿದ್ದಾರೆ. ಎಲ್ಲ ತಮಿಳಿನಲ್ಲಿರೋದು. ಅಂದರೆ ಇವರು 3,000 ವರ್ಷಗಳಷ್ಟಾದರೂ ಕೂಡ ಕನಿಷ್ಠ ಪಕ್ಷ ಬದುಕಿದ್ದಿರಬೇಕು. ಇದಕ್ಕೆ ಮೊದಲು ಎದ್ದಾಗಲೇ ಎಷ್ಟೋ ವರ್ಷಗಳು ಕಳೆದಿವೆ. ಈಗ ಇದೆಲ್ಲ ಮಹಾದೊಡ್ಡ ಸಾಗರ. ಇವರು ನಮಗೆ ಕೊಟ್ಟಿರುವಂಥ ಈ ತಿರುಮಂದಿರಂ ಅಂತ ಇದು ಹೆಸರು ಈ ಗ್ರಂಥಕ್ಕೆ. ಇದು ಒಂದು ಮಾತಿನಲ್ಲೋ ಎರಡು ಮಾತಿನಲ್ಲಿ ಇಷ್ಟಿದೆ ಇಷ್ಟಿದೆ ಅಂತ ಹೇಳೋಕ್ಕೆ ಖಂಡಿತ ಸಾಧ್ಯವಿಲ್ಲ. ಇದು ಇವರ ಹಿರಿಮೆ. ಇದು ಹಿಂದಿನ ಒಂದು ಕಥೆ. ಇವರು ತಿರುಮಂದಿರವನ್ನು ಕೊಟ್ಟಿರೋದು ಅದು ಬಹಳ ದೊಡ್ಡ ಕೊಡುಗೆ ನಮಗೆ ಕೊಟ್ಟಿರೋದು. ಈ ತಿರುಮಂದಿರಂ ಅನ್ನೋದು ಒಂದು ಮಹಾಸಾಗರವಿದ್ದಾಗಿದೆ. ಎಲ್ಲ ಮಂದಿರಗಳನ್ನು ನಾವು ತಿಳ್ಕೊಳ್ಳೋಕ್ಕೆ ಈ ವಿಡಿಯೋನಲ್ಲಂತೂ ಆಗೋದೇ ಇಲ್ಲ. ಈ ವಿಡಿಯೋ ಅದಕ್ಕಲ್ಲ. ಆದರೆ ಅವರ ಕೆಲವು ಮಂದಿರಗಳನ್ನಾದರೂ ಹೇಳದೆ ಹೋದರೆ ಈ ವಿಡಿಯೋಕ್ಕೆ ನಾನು ಜಸ್ಟಿಫಿಕೇಷನ್ ಮಾಡಿದಾಗೆ ಆಗೋದಿಲ್ಲ. ಆದ್ದರಿಂದ ಕೆಲವು ಮಂದಿರಗಳನ್ನು ಉದಾಹರಣೆಗಾಗಿ ಹೇಳ್ತೇನೆ, ತಾವು ಆಲಿಸಬೇಕು. ಮೊದಲನೆಯ ಶ್ಲೋಕವೇ ಮಂದಿರವೇ ಇದು. ಒಂದ್ರವನ್ ತಾನೇ ಇರಂಡವನ್ ಇನ್ನರುಳ್ ನಿಂದ್ರನನ್ ಮೂன்றினுள் நான்குளந்தன் ஐந்து வென்றனன் ஆறு விரிந்தனன் ஏழும் பார்ச்சென்றனன் தானிருந்தான் உணர்ந்தட்டே. இது முதலனைய மந்திர. ಇದರ ಅರ್ಥ ಬಹಳ ಗಂಭೀರವಾಗಿದೆ. ಒಂದ್ರವನ್ ತಾನೇ ಅಂದರೆ ಪರಮೇಶ್ವರನು ಒಬ್ಬನೇ. ಪರಮೇಶ್ವರನು ಯೂನಿವರ್ಸಲಿ ಓನ್ಲಿ ಒನ್. ಇರಂಡವನ್ ಎರಡಾಗಿದ್ದಾನೆ ಪರಮೇಶ್ವರ. ಹೇಗೆ ಅಂತಂದರೆ ಶಿವ ಶಕ್ತಿ ಹೀಗೆ ಎರಡು. ಅಂದರೆ ಪಾರ್ವತಿ ಪರಮೇಶ್ವರ. ಮೂನ್ರಿನುಳ್ ನಾಲ್ಗುಳಂದನ್ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಒಂದು. ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಅಂತ ಈ ಮೂರು. ನಾಲ್ಕು ಯಾವುದು ಅಂತಂದರೆ ನಾಲ್ಕು ವೇದಗಳು, ಋಕ್ ಸಾಮ ಯಜುರ್ ಅಥರ್ವ ಅನ್ನುವ ನಾಲ್ಕು ವೇದಗಳು ತಾನಾಗಿದ್ದಾನೆ. ಮತ್ತು ಇನ್ನೂ ಒಂದು ನಾಲ್ಕು ಏನು ಅಂತಂದರೆ ಭಗವತ್ ಸಾಕ್ಷಾತ್ಕಾರಕ್ಕೆ ಬೇಕಾದಂಥ ಚರ್ಯೆ ಕ್ರಿಯಾ ಯೋಗ ಮತ್ತು ಜ್ಞಾನ ಎಂಬ ನಾಲ್ಕು ಮಾರ್ಗಗಳು. ಇನ್ನು ಐದು ಯಾವುದು ಅಂತಂದರೆ ಪಂಚೇಂದ್ರಿಯಗಳು. ಮತ್ತೊಂದು ಐದು ಯಾವುದು ಅಂದರೆ ಸೃಷ್ಟಿ ಸ್ಥಿತಿ ನಾಶ ತಿರೋಧಾನ ಮತ್ತು ಅನುಗ್ರಹ. ಈ ಅಂಥ ಐದು ಕ್ರಿಯೆಗಳು. ಆರು ಯಾವುದು ಅಂತಂದರೆ ಆರು ತತ್ವ ಸಿದ್ಧಾಂತಗಳು, ಆರು ಅಧ್ವಗಳು. ಅಂದರೆ ಅತ್ಯುತ್ತಮ ಜ್ಞಾನ ಲಭಿಸಲು ಮೆಟ್ಟಲುಗಳು ಅಂತ ಇಟ್ಕೋಬೋದು. ನಾದ, ಅಕ್ಷರ, ಬೆಳಕು, ತತ್ವ, ಮಂತ್ರ ಮತ್ತು ಪ್ರಪಂಚ, ಆರು ಆಧಾರ ಚಕ್ರಗಳು ಇಲ್ಲಿ ಸೇರಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಅಜ್ಞ. ಏಳೇ ಯಾವುದು ಅಂತಂದರೆ ಏಳನೇದು ಏಳು ಲೋಕಗಳು, ಸಪ್ತ ಲೋಕಗಳು, ಭೂ, ಭುವರ್, ಸ್ವರ್, ಮಹರ್, ತಪಃ, ಸತ್ಯ ಮತ್ತು ಶಿವಲೋಕ, ಇದು ಸಪ್ತ ಲೋಕಗಳು. ಆಮೇಲೆ ಇನ್ನೂ ಒಂದು ಯಾವುದು ಅಂತಂದರೆ ಶಿರಸ್ನಲ್ಲಿ ಸ್ಥಾಪಿತವಾಗಿರುವ ಸಹಸ್ರಾರ ಎಂಬ ಏಳನೇ ಚಕ್ರ. ಎಂಟು ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಸೂರ್ಯ, ಚಂದ್ರ ಮತ್ತು ಜೀವಗಳಲ್ಲಿ ಪ್ರಕಾಶಿಸುತ್ತಿರುವ ಪರಮೇಶ್ವರ. ಹೀಗೆ ಎಲ್ಲದರಲ್ಲಿಯೂ ಇರುವ ಪರಮೇಶ್ವರನನ್ನು ಕಂಡುಕೊಂಡ ಬಳಿಕ ಪರಮೇಶ್ವರನನ್ನೇ ಮುಟ್ಟಿಬಿಡ್ತಾರೆ. ಯಾರು ಇದನ್ನೆಲ್ಲ ತಿಳ್ಕೊಳ್ತಾರೋ, ಎಲ್ಲದರಲ್ಲಿಯೂ ಪರಮೇಶ್ವರನಿದ್ದಾನೆ ಅನ್ನೋದನ್ನು ತಿಳ್ಕೊಂಡ ಮೇಲೆ ಆತನೇ ಪರಮೇಶ್ವರನನ್ನು ಇರ್ತೆ ಅಂದರೆ ಮುಟ್ಟಿಬಿಡ್ತಾರೆ, ಪರಮೇಶ್ವರನ ಮುಟ್ಟುತ್ತಾರೆ. ರೀಚ್ ಹಿ ವಿಲ್ ರೀಚ್ ದ ಸುಪ್ರೀಂ ಗಾಡ್. ಈಗ ಇನ್ನೊಂದು ಮಂತ್ರವನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇದು ಬಹಳ ಸೊಗಸಾದ ಮಂತ್ರ. ಅನ್ಬುಂ ಶಿವಂ ಇರಂಡು ಎನ್ಬಾರ್ ಅರಿವಿಲಾರ್. ಅನ್ಬೇ ಶಿವಮಾನದು ஆறும் அறிகிறார். அன்பே சிவமான மாவது ஆறும் அறிந்தபின் அன்பே சிவமாய் அமர்ந்திருந்தாரே. அந்தே அன்பு அந்தரே பிரீத்தி பிரேம. சிவம் அந்த பரமேஸ்வர காட். இது அன்பே வேறே பிரீத்தியே வேறே சிவனே வேறே இது எரடு வஸ்துகள் அந்த திழுவழிக்கை இல்லதே இரு அந்துக்கொள்ளார. மத்த ಈ ಶಿವನೇ ಪ್ರೀತಿ ಇದೆರಡೂ ಒಂದೇ ಅನ್ನೋದು ಕೂಡ ಅವರಿಗೂ ಅರಿಯಲಾರರು. ಅಂದೇ ಶಿವಮಾನದು ಅಂದರೆ ಪ್ರೀತಿಯೇ ಪ್ರೇಮವೇ ಶಿವಮಂತ ಗೊತ್ತಾದ ಮೇಲೆ ಅವರೇ ಶಿವನಾಗ್ಬಿಡ್ತಾರೆ. ಅಂದೇ ಶಿವಮಾಯಿ ಅಮರಂದಿರುತ್ತಾರೆ, ಶಿವನು ಆತನಲ್ಲಿ ಬಂದು ಕೂತ್ಕೊಂಡ್ಬಿಡ್ತಾರೆ. ಇದು ಒಂದು ಸೊಗಸಾದ ಮಂದಿರ. ಮತ್ತು ನಾವು ಪರಮೇಶ್ವರನ ಹೇಗೆ ನಮ್ಮಲ್ಲಿರೋದನ್ನು ಕಂಡುಕೊಳ್ಳಬೇಕು ಅನ್ನೋದನ್ನು ಇನ್ನೊಂದು ಮಂದಿರದಲ್ಲಿ ನೋಡಬಹುದು. ತನ್ನೈ ಅರಿಯ ತನಕ್ಕೊರು ಕೇಡಿಲ್ಲೈ, ತನ್ನೈ ಅರಿಯಾಮಲ್ ತಾನೇ ಕೆಡುಗಿನ್ರಾನ್. ತನ್ನೈ ಅರಿಯುಂ ಅರಿವೈ ಅರಿಂದ ಪಿನ್ ತನ್ನೈ ಅರ್ಚಿಕ್ಕ ತಾನಿರುಂದಾನೆ. ಇದು ಏನು ಅಂತಂದರೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆದರೆ ಯಾರೂ ಪ್ರಯತ್ನ ಪಡದೆ, ಅಂದರೆ ಪಡೋರನ್ನಲ್ಲ ಹೇಳ್ತಾ ಇರೋದು, ಪಡದೇ ಇರೋರು ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ ಜೀವನ. ತನಕ್ಕೊರು ಕೇಡಿಲ್ಲೇ ತಾನು ತಿಳ್ಕೊಳ್ಬೋದು, ಆ ಕಡೆ ಪ್ರಯತ್ನ ಮಾಡ್ಬೋದು, ಅದನ್ನೇ ಮಾಡಿದ್ರೆ ನಾವು ಕೆಟ್ಟು ಹೋಗ್ತಾ ಇದ್ದೀವಿ. ತನ್ನೈ ಅರಿಯಾಮಲ್ ತಾನೇ ಕೆಡುಗಿನ್ರಾನ್. ತನ್ನೈ ಅರಿಯುಂ ಅರಿವೆ ಅರಿಂದ ಪಿನ್, ಈ ಒಳಗಿರೋ ವಸ್ತು ಯಾವುದು ಅನ್ನೋದನ್ನು ತಿಳಿದುಕೊಳ್ಳ ಮಾರ್ಗ ತಿಳಿದ ಮೇಲೆ ತಾನೇ ಭಗವಂತ ಅನ್ನೋ ಥರ ಆಗ್ತಾನೆ. ತನ್ನೈ ಅರ್ಚಿಕ್ಕ ತಾನಿರುಂದಾನೆ, ತಾನೇ ಭಗವಂತನಾಗ್ತಾನೆ ಅನ್ನೋ ಅರ್ಥ ಇದು. ಇನ್ನೊಂದು ಸೊಗಸಾದ ಒಂದು ಮಂದಿರ. ಪೊನ್ನೈ ಮರೆತದು ಪೊನ್ನಣಿ ಭೂಷಣಂ, ಪುನ್ನಿಲ್ ಮರೆಯಿಂದದು ಪೊನ್ನಣಿ ಭೂಷಣಂ. ತನ್ನೈ ಮರತ್ತನ ತೆನ್ ಕರಣಂಗಳ್ ತಾರ್, ತನ್ನಿಲ್ ಮರೆಯಿಂದನ ತನ್ ಕರಣಂಗಳೇ. ಅಂದರೆ ಬಂಗಾರ ಇದೆ, ಬಂಗಾರ ಅನೇಕ ಆಭರಣಗಳು, ಬಳೆ, ಚೈನು, ಸರ ಇತ್ಯಾದಿ ಆಭರಣಗಳನ್ನು ಮಾಡ್ತಾರೆ ಬಂಗಾರದಿಂದ. ಕೊಂಡ್ಕೊಳ್ಳೋವ್ರು ಏನು ಮಾಡ್ತಾರೆ, ಅದನ್ನು ಬಂಗಾರವಾಗಿ ನೋಡೋದಿಲ್ಲ. ಪೊನ್ನೈ ಮರೆತದು ಪೊನ್ನಣಿ ಭೂಷಣಂ, ಪೊನ್ನಿಲ್ ಮರಂದದು ಪೊನ್ನಣಿ ಭೂಷಣಂ. ಕೊಳ್ಕೊಂಡವರು ಏನು ಮಾಡ್ತಾನೆ, ಅದರಲ್ಲಿರೋ ಬಂಗಾರ ಅನ್ನೋದನ್ನು ಮರೆತು, ಬಂಗಾರ ಇದೆ ಅದನ್ನು ಮರೆತು ಆಭರಣ, ಓಹೋಹೋ ಈ ಬಳೆ ಎಷ್ಟು ಚೆನ್ನಾಗಿದೆ, ಈ ಚೈನ್ ಎಷ್ಟು ಚೆನ್ನಾಗಿದೆ, ಈ ಒಡ್ಯಾಣ ಎಷ್ಟು ಚೆನ್ನಾಗಿದೆ ಅಂತ ಆ ಬಂಗಾರವನ್ನು ಈ ಥರ ರೂಪದಲ್ಲಿ ನೋಡ್ತಾನೆ. ಆದರೆ ಅದನ್ನು ಮಾರವನಿದಾನಲ್ಲ, ಮಾರವನು ಅಥವಾ ಅದನ್ನು ಕದಿಯೋ ಕಳ್ಳ, ಅದನ್ನು ಅವನು ಈ ಆಭರಣಗಳು ತಾನು ನೋಡೋದಿಲ್ಲ, ಅದರಲ್ಲಿ ಬಂಗಾರ ಇದೆ ಅನ್ನೋದನ್ನು ಮಾತ್ರ ಮೂಲ ವಸ್ತುವನ್ನು ಅವನು ನೋಡ್ತಾನೆ. ಹಾಗೆಯೇ ನಮ್ಮಲ್ಲಿರುವಂಥ ಕರಣಗಳು ಅಂದರೆ ಪಂಚೇಂದ್ರಿಯಗಳು ಇದೆಲ್ಲ ಏನು ಮಾಡ್ತಾ ಇವೆ, ನನ್ನಲ್ಲಿ ಪರಮಾತ್ಮ ಇರೋದನ್ನು ಮುಚ್ಚಿ ಹಾಕಿಬಿಟ್ಟಿವೆ. ನಮ್ಮಲ್ಲಿರೋ ಪರಮಾತ್ಮನ, ನಮ್ಮ ಪರಮಾತ್ಮನನ್ನು ನಮ್ಮ ಕರಣಗಳು ಪಂಚೇಂದ್ರಿಯಗಳು ಈ ಥರ ಅಲ್ಲಿ ಒಳಗಿರುವ ವಸ್ತುವನ್ನು ಮರೆಸಿಬಿಟ್ಟಿವೆ. ನಮ್ಮಲ್ಲಿರೋದು ನಮಗೆ ಗೊತ್ತಿಲ್ಲ, ನಾವು ನೋಡಿಲ್ಲ, ಯಾಕೆಂದರೆ ಇದು ಮುಚ್ಚಿಬಿಟ್ಟಿದೆ ಆಭರಣಗಳ ಥರ. ಆದರೆ ಇದನ್ನು ನಾವು ತಿಳ್ಕೊಂಡ್ರೆ, ಮೂಲವಸ್ತು ಇಲ್ಲಿದೆ ಅಂತ ತಿಳ್ಕೊಂಡ್ರೆ ನಮಗೆ ಒಳಗಿರೋ ಆತ್ಮ ಗೊತ್ತಾಗತ್ತೆ. ಎಂತಹ ಸುಂದರವಾದ ಒಂದು ಮಂದಿರ ಇದು. ಮುಂದೆ ಇನ್ನೊಂದು ಮಂದಿರ ಏನು ಹೇಳುತ್ತೆ ಅಂದರೆ, ನಮ್ಮ ಶರೀರವನ್ನು ಯಾಕೆ ಚೆನ್ನಾಗಿ ಇಟ್ಕೊಳ್ಬೇಕು, ಒಳ್ಳೆ ಫಸ್ಟ್ ಕ್ಲಾಸಾಗಿ ಇಟ್ಕೋಬೇಕಲ್ಲ, ಒಳ್ಳೆ ಭರ್ಜರಿಯಾಗಿ ಹೆಲ್ತಿಯಾಗಿ ಫಿಟ್ ಆ್ಯಂಡ್ ಫೈನ್ ಇಟ್ಕೋಬೇಕು ಯಾಕೆ ನೋಡೋಣ. ಮೊದಲು ಉಡಂಬಾಲ್ ಕಳಿಯಿನ್ ಉಯರಾರೈ ஆய்வார் இடம்பட விஞ்ஞானம் சேரவும் மாட்டார். உடம்பை வளர்க்கும் உபாயம் அறிந்தேன், உடம்பை வளர்த்தேன் உயிர் வளர்த்தேன். உடம்பு ಅಂದ್ರೆ ಶರೀರ ಅಂತ. ಇದನ್ನ ನಾನು ಏನು ಅಂದ್ರೆ, ಇದನ್ನೆಲ್ಲ ನಾವು ಚೆನ್ನಾಗಿ ಇಟ್ಕೋಬೇಕು. ಯಾಕೆ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ಊಟ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ, ಮುಂದಿನ ಮಂದಿರದಲ್ಲಿ ಇದೆ ನೋಡಿ ಉತ್ತರ. உடம்பினை முன்னம் இலக்கின்று இருந்தேன், உடம்பினிற்குள்ளே ஒரு பொருள் கண்டேன், உடம்புடைய உத்தமன் கோவில் கொண்டான் என்று உடம்பினையான் இருந்து ஓம்புகின்றேன். அந்த யாக்கி சென்னாகி இட்கோபேக்கு அந்தந்தரே ஈ ஷரீரதொளகே ஒரு பொருள் கண்டேன். ஒந்து அத்தியமூல்யவாத ஒந்து வஸ்து இதே அன்னுதன் நான் கண்கொண்டே. உடம்புளை உத்தமன் கோவில் கண்டேன். உத்தமன் அந்தரே பரமேஸ்வர அந்த ಪರಮೇಶ್ವರನ ನಮ್ಮ ದೇಹವನ್ನು ದೇಹಗುಲವನ್ನಾಗಿ ಮಾಡಿಕೊಂಡಿರೋದನ್ನು ನಾನು ಕಂಡುಕೊಂಡೆ. ಆದ್ದರಿಂದ ಈ ದೇವರನ್ನು ನಾವು ತಿಳ್ಕೋಬೇಕಾದ್ರೆ ಈ ದೇಹ ಅಗತ್ಯ. ಈ ದೇವರನ್ನು ಅರಿಯಬೇಕಾದ್ರೆ ಈ ದೇಹ ಚೆನ್ನಾಗಿದ್ದರೆ ಮಾತ್ರ ಅರಿಬಹುದು. ಆದ್ದರಿಂದ ನಮ್ಮ ದೇಹವನ್ನು ಚೆನ್ನಾಗಿಟ್ಕೋಬಹುದು. ಆದರೆ ಸುಖಭೋಗಗಳನ್ನು ಅನುಭವಿಸೋಕ್ಕೆ ಮಾತ್ರವಲ್ಲ, ಒಳಗಿರೋ ಪರಮಾತ್ಮನನ್ನು ತಿಳಿಯಬೇಕಾದ್ರೆ ಒಳ್ಳೆಯ ಆರೋಗ್ಯಕರವಾದ ದೇಹ ಬೇಕಾಗಿದೆ ಅಂತ ಈ ಎರಡು ಮಂತ್ರಗಳ ತಾತ್ಪರ್ಯ. ಮುಂದಿನ ಮಂತ್ರಗಳು ಗುರುವಿನ ಹಿರಿಮೆ ಬಗ್ಗೆ ಹೇಳುತ್ತೆ. ಗುರುವನ್ನು ನಾವು ಹೇಗೆ ಪೂಜಿಸಬೇಕು, ಹೇಗೆ ಅವರನ್ನು ನಾವು ಮರ್ಯಾದೆಯಿಂದ ಗೌರವದಿಂದ ಕಾಣಬೇಕು, ಎಷ್ಟು ಮುಖ್ಯ ಗುರುಗಳು ಅನ್ನೋದನ್ನು ಈ ಮಂತ್ರ ಹೇಳುತ್ತೆ. ತೆಳುವು குருவின் திருமேனி காண்டல், தெளிவு குருவின் திருநாமம் செப்பல், தெளிவு குருவின் திருவார்த்தை கேள்தல், தெளிவு குரு ஒரு சிந்தித்தல் தானே. ಅಂದ್ರೆ ನಾವು ಯಾವಾಗಲೂ ಗುರುಗಳನ್ನು ದರ್ಶನ ಮಾಡ್ತಾ ಅವರ ಅನುಗ್ರಹಕ್ಕಾಗಿ ಕಾದಿರಬೇಕು, ಅವರನ್ನು ಯಾವಾಗಲೂ ನೋಡ್ತಾ ಇರಬೇಕು, ಅವರು ಏನು ಹೇಳ್ತಾರೆ ಅವರ ನಾಮವನ್ನು ಯಾವಾಗಲೂ ಜಪಿಸ್ತಾ ಅವರು ಏನು ಹೇಳ್ತಾರೋ ಅದನ್ನು ಕೇಳ್ತಾ ಇರಬೇಕು. ತಿರುವಾರ್ತೆ ಕೇಳ್ದಲ್ ತಿರುನಾಮನ್ ಚಪ್ಪಲ್ ಅಂದರೆ ಅವರ ಗುಣಗಾನ, ಗುರುವಿನ ಗುಣಗಾನವನ್ನು ಮಾಡ್ತಾ ಇರಬೇಕು. ಹೀಗೆ ಯಾವಾಗಲೂ ನಾವು ಗುರುವಿನ ಬಗ್ಗೆನೇ ಚಿಂತನೆ ಮಾಡ್ತಾ ಇರಬೇಕು. ಹೀಗೆ ಮಾಡಿದ್ರೆ ಖಂಡಿತವಾಗಿ ಗುರುವಿನ ಅನುಗ್ರಹದಿಂದ ನಾವು ನಮ್ಮ ಗುರಿಯನ್ನು ಸಾಧಿಸಬಹುದು ಅಂತ. ಇನ್ನೊಂದು ಕೂಡ ಗುರುವಿನ ಬಗ್ಗೆ, ದರ್ಶಿಕ ಪೂಜಿಕ ಚಿಂತನೆ ಶಯ್ಯ ಪರಿಸಿಕ್ಕ ಕೀರ್ತಿಕ್ಕ ಪಾದುಕಂ ಶೂಡ ಗುರುಭಕ್ತಿ ಶೆಯ್ಯಂ ಕುವಲ ಎತ್ತೋರ್ಕ್ ತರುಮುಕ್ತಿ ಸಾರ್ಭೂಟ್ಟು ಸನ್ಮಾರ್ಗಂ ತಾನೇ. ಅಂದರೆ ಯಾರು ದೇವ ಗುರುಗಳನ್ನು ನೋಡ್ತಾರೆ ಅಂದರೆ ನೋಡೋದು ಅಂದ್ರಿಂದ ಭಕ್ತಿಯಿಂದ ಪೂಜಿಸ್ತಾರೆ, ಅವರ ಬಗ್ಗೆನೇ ಚಿಂತನೆ ಮಾಡ್ತಾರೆ, ಮತ್ತು ಅವರ ಗುಣಗಾನವನ್ನು ಬೇರೆ ಬೇರೆ ಜನಗಳಿಗೆ ಪ್ರಸಾರ ಮಾಡ್ತಾರೆ, ಅವರ ಪಾದುಕೆಗಳನ್ನು ಯಾರು ಪೂಜಿಸ್ತಾರೆ, ಈ ಥರ ಗುರುಭಕ್ತಿ ಮಾಡುವವರಿಗೆ ಅವರಿಗೆ ಮುಕ್ತಿಯ ಮಾರ್ಗ ಖಂಡಿತವಾಗಿ ಒಳ್ಳೆಯ ಮಾರ್ಗ ತಾನಾಗೇ ಸಿಗುತ್ತೆ. ಮತ್ತೊಂದು ಮಂದಿರ ನೋಡೋಣವೆ. ಇದು ಏನು ಹೇಳುತ್ತೆ ಅಂತಂದರೆ, ನಾವು ಒಂದು ಶ್ರದ್ಧೆ ಇಲ್ಲದೆ ಏಕಾಗ್ರತೆ ಇಲ್ಲದೆ ಒಂದು ಕಮಿಟ್ಮೆಂಟ್ ಇಲ್ಲದೆ ಇದನ್ನು ಸಾಧಿಸಲೇಬೇಕು ಅಂತ ಪರಮಾತ್ಮನನ್ನು ಕಂಡುಕೊಳ್ಬೇಕು ಅಂತಂದರೆ ಏಕಾಗ್ರತೆಯಿಂದ ತಪಸ್ಸು ಮಾಡಬೇಕು, ಧ್ಯಾನ ಮಾಡಬೇಕು. ಅದಿಲ್ಲದೆ ಎಷ್ಟು ಸಾವಿರ ವರ್ಷ ಮಾಡಿದ್ರೂ ಏನು ಪ್ರಯೋಜನವೆಂದ ಇಲ್ಲ ಅಂತ ಹೇಳ್ತಾರೆ. ಎಣ್ಣಾಯಿರತ್ತಾಂಡು ಯೋಗಮಿರುಪ್ಪಿನಂ ಕಣ್ಣಾರಮುದನರೈ ಕಂಡಿರವರಾರಿಲ್ಲೈ. ಉಳ್ನಾಡಿ ಉಳ್ಳೇ ಒಲಿಪೇರಿ ನೋಕಿಲ್ ಕನ್ನಾಡಿ ಪೋಲೆ ಕಲಂದು ನಿಂದ್ರಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಮನಸ್ಸಿನಲ್ಲಿ ಏಕಾಗ್ರತೆ ಇಲ್ಲದೆ ಅಲ್ಲಿ ಇಲ್ಲಿ ಏನೇನೋ ಯೋಚನೆ ಇಟ್ಕೊಂಡು 1000 ವರ್ಷ ತಪಸ್ಸು ಮಾಡಿದೆ ಅಂತಂದರೆ ಅದರಿಂದ ಏನೂ ಪ್ರಯೋಜನವಿಲ್ಲ, ಪರಮೇಶ್ವರನ ಕಾಣುವುದಕ್ಕೆ ಸಾಧ್ಯವಿಲ್ಲ. ಆದರೆ ಉಳ್ನಾಡಿ ಉಳ್ಳೇ ಉಳುಪೇರಿ ನೋಕಿಲ್ ಅಂದರೆ ಏಕಾಗ್ರತೆಯಿಂದ ಮನಸ್ಸಿಟ್ಟು ಪರಮಾತ್ಮನನ್ನು ಧ್ಯಾನದಿಂದ ತಪಸ್ಸು ಮಾಡಿದರೆ ಕನ್ನಾಡಿ ಪೋಲ್ ಕಲಂದು ನಿಂದ್ರಾನೆ, ನಮ್ಮ ಕಣ್ಣೆದುರಿಗೆ ಕನ್ನಡಿನಲ್ಲಿ ಕಾಣಿಸ್ತ ಹಾಗೆ ಅಷ್ಟು ಕ್ಲಿಯರಾಗಿ ಎದುರುಗಡೆ ಬಂದು ನಿಂತು ಬಿಡ್ತಾನೆ ಪರಮೇಶ್ವರ ಪರಮಾತ್ಮ ಅಂತ ಈ ಮಂದಿರದ ಅರ್ಥ. ಕೆಲವು ಮಂದಿರಗಳನ್ನು ತಮ್ಮ ಮುಂದೆ ಇಡುವ ಒಂದು ಪ್ರಯತ್ನವನ್ನು ಮಾಡದೆ ಇದು 3000ಕ್ಕಿಂತ ಹೆಚ್ಚಾಗಿರುವಂಥ ಶ್ಲೋಕಗಳು ಮಂದಿರಗಳು, ಇದು ತಿರುಮಂದಿರವನ್ನೋದು ಒಂದು ಭಕ್ತಿ ಸಾಗರ. ಆಗಮ ವಿಷಯಗಳು ಇದರಲ್ಲಿ ಏನೇನಿವೆ ಅಂತಂದರೆ ಶಿವಾಗಮಗಳ ಸಾರ ಇದೆ, ಶೈವ ತತ್ವ ಸಿದ್ಧಾಂತಗಳು, ಚರ್ಯೆ ಕ್ರಿಯೆ ಯೋಗ ಜ್ಞಾನಗಳ ಭಂಡಾರವಾಗಿದೆ ಇದು. 9 ತಂತ್ರಗಳಲ್ಲಿ ಮತ್ತು 9 ಶಿವಾಗಮಗಳಲ್ಲಿ ಇವನ್ನೆಲ್ಲ ಹೇಳಿದ್ದಾರೆ. ಮತ್ತು ಪಾರ್ವತೀದೇವಿ ಅಂಬಿಕೆಯ ಹಿರಿಮೆಗಳು ಚಕ್ರಗಳ ಹಿರಿಮೆಗಳು, ಯೋಗ ಚಕ್ರಗಳ ಸ್ಥಿತಿ, ವಾಶಿಯೋಗದ ಹಿರಿಮೆ, ಸದ್ಗುರುವಿನ ಅನುಗ್ರಹದ ಒಂದು ಶಕ್ತಿ ಇತ್ಯಾದಿ ಅನೇಕ ವಿಷಯಗಳನ್ನು ಒಳಗೊಂಡ ಸಾಗರ ಇದು ತಿರುಮಂದಿರಂ ಅನ್ನೋದು. ಇವರು ಆ ತಿರುವಾವಡದೊರೆಯಲ್ಲೇ ಅಲ್ಲಿ ಸಮಾಧಿಸ್ತರಾದರು. ಆಮೇಲೆ ಈ ಕೆಲಸವೆಲ್ಲ ಮುಗಿದ ಮೇಲೆ ಈ ಗ್ರಂಥಗಳ ರಚನೆಯೆಲ್ಲ ಆದ ಮೇಲೆ ಪರಮೇಶ್ವರನ ಸಾನ್ನಿಧ್ಯವನ್ನು ಪಡೆದರೆ ಅಂತ ಇದೆ. ಸಮಾಧಿ ಇರತಕ್ಕಂಥ ಸ್ಥಳ ಅಲ್ಲಿದೆ. ಮತ್ತು ಅಲ್ಲಿ ಆ ಮರದ ಕೆಳಗೆ ಕೂತ್ಕೊಳ್ತಾನೆ ಇವರು ಸಮಾಧಿಸ್ತರಾದರು. ಸಮಾಧಿ ಸ್ಥಿತಿಯಿಂದ ಬಂದು ಒಂದೊಂದು ಸಲ ಹೇಳಿದ್ರು, ಆ ಮರವೂ ಅಲ್ಲಿದೆ. ಇವರು ಈ ತಿರುಮಂದಿರ ಅಂತ ರಚಿಸಿದ ಗ್ರಂಥ ಹೇಗೋ ಅಲ್ಲಿ ಹುದುಗಿ ಹೋಗಿಬಿಟ್ಟಿತ್ತು. ಆ ದೇವಸ್ಥಾನದ ಬಲಿಪೀಠದಲ್ಲಿ ಹುದುಗಿ ಹೋಗಿಬಿಟ್ಟಿತ್ತು. ನಮ್ಮ ತಿರುಜ್ಞಾನ ಸಂಬಂಧರವರು ಇಲ್ಲಿ ಏನೋ ಒಳ್ಳೆಯ ವಾಸನೆ ಬರ್ತಾ ಇದೆಯಲ್ಲ, ಸುಗಂಧ ಏನೋ ಇಲ್ಲಿ ಬರ್ತಾ ಇದೆ ಅಂತ ಹುಡುಗಿ ಅಲ್ಲಿ ಆ ಜಾಗದಲ್ಲಿ ತೆಗೆಸು ನೋಡಿದ್ರೆ ಅಗಸಿ ತೆಗೆದು ನೋಡಿದ್ರೆ ಈ ಗ್ರಂಥವು ಪತ್ತೆಯಾಯಿತು. ಅದನ್ನು ನಮಗೆ ತಿರುಜ್ಞಾನ ಸಂಬಂಧರವರು ಇದನ್ನು ನಮಗೆ ತೆಗೆದುಕೊಟ್ಟಿದ್ದಾರೆ. ಈ ಜಾಗ ಕೂಡ ಅಲ್ಲಿದೆ, ಅಲ್ಲಿ ಬಲಿಪೀಠದ ಹತ್ರ, ದೇವಸ್ಥಾನದ ಬಲಿಪೀಠದ ಹತ್ರ ಇದು ಇದ್ದದ್ದನ್ನು ನಮಗೆ ತೆಗೆದುಕೊಟ್ಟಿದ್ದಾರೆ. ತಿರುಜ್ಞಾನ ಸಂಬಂಧರವರ ಚರಿತ್ರೆಯನ್ನು ಹೇಳುವಾಗ ಸಹ ಈ ವಿಷಯವನ್ನು ಅವರು ಈ ಗ್ರಂಥವನ್ನು ಹುದುಗಿ ತೆಗೆಸಿದ್ದನ್ನು ನಾನು ಹೇಳಿದ್ದೇನೆ. ಇದನ್ನು ನೀವು ಜ್ಞಾಪಿಸಿಕೊಳ್ಳಬಹುದು. ಹೀಗೆ ಈ ಮಹಾನುಭಾವರ ಚರಿತ್ರೆ ಅವರು ನಮಗೆ ಕೊಟ್ಟಂತಹ ದೊಡ್ಡ ಕೊಡುಗೆ, ಮಹತ್ತರವಾದ ಕೊಡುಗೆ, ಅಮೂಲ್ಯವಾದ ಕೊಡುಗೆ. ಇದನ್ನು ನಾವು ಎಂದೆಂದಿಗೂ ಸ್ಮರಿಸಬೇಕಾದ್ದೇ. ಇಷ್ಟು ಮಹತ್ತರವಾದ ಚರಿತ್ರೆಯನ್ನು ತಾವು ಕೇಳಿದ್ದೀರಿ, ನನ್ನ ಭಾಗ್ಯ ನಿಮಗೆ ತಿಳಿಸುವುದಾಗಿತ್ತು. ಇದು ಎಲ್ಲರಿಗೂ ನಮಸ್ಕಾರ.
2: ಓಂ ನಮ ಶಿವಾಯ. ಯು ಆರ್ ಲಿಸ್ನಿಂಗ್ ಟು ಶೈವಂ ಡಾಟ್ ಆರ್ಗ್ ರೇಡಿಯೋಸ್, 24/7 ಸ್ಪಿರಿಚುವಲ್ ಚಾನೆಲ್ಸ್ ಫ್ರಮ್ ಶೈವಂ ಡಾಟ್ ಆರ್ಗ್. ಓಂ ನಮ ಶಿವಾಯ.

ಜ್ಯೋತಿಪಕ್ಷಾಂಗೇ ಜ್ಯೋತಿರಾಭಾಸ್ತಾ ಜ್ಯೋತಿರಾಭಾಸ್ತೈ ಜಾಕ್ಷೇ ಜ್ಯೋತಿಪಕ್ಷಾ ಜ್ಯೋತಿರಾಭಾಸ್ ಭರ್ಗಲ್ ಲೋಕವೇ ಪ್ರಜಾಪಜರ್ವಾ

ಚತುಃಸ್ಕಂಧನೇಗೋ ಮಾತ್ಯ ಪಶುಮತ್ಯ ಭಾಗಂ ಸಗೋಧಾತ್ಯಯಪ್ಪಣಾನಂ ಮತ್ಯಗೋಧಯ ಪರಿಪಾಪಂ ಪುರಿ ಷಗೋಷಗ ಆಜ್ಯಂ ಮಜ್ಜಾನಗೋಧಯತ್ವ ಮಗ್ಗತ್ವ ಷಗುಂಧೋ ವಿಭವಾತ್ಮೀರಂಜನ ಪರ ಪುರಿ

ಉಟಿಲಚರತ್ವಂ ಚ ನಾಸ್ಮಿ ಮಯಿ ದೇವ. ಕುಟಿಲಚರತ್ವಂ ಚ ನಾಸ್ತಿ ಮಯಿ ದೇವ. ಅಸ್ತಿ ಯೇದಿ ರಾಜಮೌಲೇ ಭವದಾಭರಣಸ್ಯ ನಾಸ್ಮಿ ಕಿಂ ಪಾತ್ರಂ. ಅಹರಸಿ ರಹಸಿ ಸ್ವತಂತ್ರ ಬುದ್ಧ್ಯಾ ಬರಿವಸಿತುಂ ಸುಲಭ ಪ್ರಸನ್ನ ಮೂರ್ತಿ. ಅಗಣಿತ ಫಲದಾಯಕ ಪ್ರಭುರ್ಮೇ ಜಗದಧಿಕೋರಿದಿರಾಸಜೇ ಕರೋ ಅಸ್ತಿ. ಆರೂಢ ಭಕ್ತಿ ಗುಣ ಕುಂಚಿತ ಭಾವ ವಾಚ ಆರೂಢ ಭಕ್ತಿ ಗುಣ ಕುಂಚಿತ ಭಾವ ಚಾಪ ಯುಕ್ತೈ ಶಿವಸ್ಮರಣ ಬಾಣ ಗಣೈರಮೋಘೈ

ವಹತಿ ಸುಸ್ಥಿರ ರಾಜಲಕ್ಷ್ಮೀಂ. ಕ್ರೀಡಾರ್ಥಂ ಸೃಜತಿ ಸೃಜಸಿ ಪ್ರಪಂಚಮಖಿಲಂ. ಕ್ರೀಡಾ ಮೃಗಾಸ್ತೆ ಜನಾ